ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈ ದಿನ 1948 ಶಕವರ್ಷ, ಆಷಾಢ ಮಾಸದ 12ನೇ ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 3ನೇ ತಾರೀಕು ಶುಕ್ರವಾರ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಲಯದ ಈ ದಿನದ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ಸಮಯ 5:58:30. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವಂತಹ ಎರಡು ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಕೋಲ್ಕತ್ತಾದಲ್ಲಿ ಉದ್ಘಾಟಿಸಲಿದ್ದಾರೆ. ಬಿಹಾರದ ಬಂಕಿಪುರ, ಮಧ್ಯಪ್ರದೇಶದ ದಾಟಿಯಾ ಮತ್ತು ಗುಜರಾತ್ನ ಮಂಜಲ್ಪುರ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣಾ ವೇಳಾಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟಿಸಿದೆ. ಜುಲೈ 30ರಂದು ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಆಗಸ್ಟ್ 3ರಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. 5ರಿಂದ 18 ವರ್ಷ ವಯಸ್ಸಿನ ಮಕ್ಕಳ ಅಸಾಧಾರಣ ಸಾಧನೆಗಳನ್ನು ಗುರುತಿಸಲು ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ ಪ್ರಶಸ್ತಿಗಳು 2026ಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ನಾಮನಿರ್ದೇಶನಗಳನ್ನು ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು ಇದೇ 31 ಕೊನೆಯ ದಿನಾಂಕವಾಗಿದೆ. ಕಾವೇರಿ ನದಿಗೆ ಅಡ್ಡಲಾಗಿ ಕರ್ನಾಟಕ ನಿರ್ಮಿಸಲಿರುವ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಯನ್ನು ತಮಿಳುನಾಡು ಕಾಂಗ್ರೆಸ್ ಸಮಿತಿ ವಿರೋಧಿಸಿದೆ. ಈ ಯೋಜನೆಯ ವಿರುದ್ದದ ಹೋರಾಟವನ್ನು ಮುಂದುವರಿಸಲು ಸಮಿತಿ ನಿರ್ಧರಿಸಿದ್ದು, ಇದು ತಮಿಳುನಾಡಿನ ರೈತರ ಹಕ್ಕುಗಳಿಗೆ ಬೆದರಿಕೆ ಮತ್ತು ನ್ಯಾಯಾಂಗ ಆದೇಶಗಳ ಉಲ್ಲಂಘನೆ ಎಂದು ಅದು ತಿಳಿಸಿದೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ತಕ್ಷಣವೇ ಮುನ್ನೆಚ್ಚರಿಕೆ ಮತ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ರಾಮನಗರದಲ್ಲಿ ನಡೆದಂತಹ ಎಸ್ಐಆರ್ ಅಭಿಯಾನದ ವೇಳೆ ಚುನಾವಣಾ ಆಯೋಗದ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿಯಲ್ಲಿ ಬಾಂಗ್ಲಾ ವಲಸಿಗರಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಹಂತಗಳ ನ್ಯಾಯಾಲಯಗಳಲ್ಲಿ ಒಟ್ಟು 50,306 ಪ್ರಕರಣಗಳು ಬಾಕಿ ಇವೆ. ಈ ಪ್ರಕರಣಗಳ ರಾಜಿ ಅರ್ಜಿಗಳನ್ನು ಕಕ್ಷಿದಾರರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು, ಇದೇ 11ರಂದು ನಡೆಯಲಿರುವ ಲೋಕ ಅದಾಲತ್ನಲ್ಲಿ ವಿಲೇವಾರಿ ಮಾಡಲಾಗುವುದು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ತಿಳಿಸಿದ್ದಾರೆ. ಗ್ರಾಮ ಪಂಚಾಯತ್ಗಳ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಕರ್ತವ್ಯ ಆಪ್ ಮೂಲಕ ಹಾಜರಾತಿ ದಾಖಲಿಸಬೇಕು. ಈ ಸಂಬಂಧ ಯಾವುದೇ ತಾಂತ್ರಿಕ ಸಮಸ್ಯೆಗಳು ಇದ್ದರೆ ಒಂದು ವಾರದ ಒಳಗೆ ಅವುಗಳನ್ನು ಪರಿಹರಿಸಿಕೊಂಡು ನಿಯಮಿತವಾಗಿ ಹಾಜರಾತಿ ದಾಖಲಿಸುವಂತೆ ಮಂಡ್ಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ ಸೂಚನೆ ನೀಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೇಗಿವೆ? ಇದೀಗ ನಾದೋಪಾಸನೆ ಕೇಳುತ್ತೀರಿ. 7:15 ಶುಭೋದಯ ಕರ್ನಾಟಕ, ಭಾವಗೀತೆಗಳು, ಚಿತ್ರಗೀತೆಗಳು, ದಿನವಿಶೇಷ, ಮಾತು, ಮಾಹಿತಿ, ಪ್ರಚಲಿತ, ಪ್ರಕಟಣೆ ಶುಭೋದಯ ಕರ್ನಾಟಕದಲ್ಲಿ. ಇಂದಿನ ವಿಶೇಷ 9:00, 10:02 ಓಲ್ಡ್ ಇಸ್ ಗೋಲ್ಡ್,

0: ಹಳೆಯ ಚಿತ್ರಗೀತೆಗಳು 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು. 11:00 ಹಂಗಾಮ, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, ನಿಮ್ಮ ಕರೆ ನಮ್ಮ ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 11:20 ಶುಕ್ರವಾರದ ವಿಶೇಷ ಸಿನಿ ಕ್ವಿಸ್, ಸಿನಿಮಾ ರಸಪ್ರಶ್ನೆ ಕಾರ್ಯಕ್ರಮ ಕೇಳುತ್ತೀರಿ. ಚಿತ್ರತಾನ 2:40 ಸಾಯಂಕಾಲ 4:00 ಪರಿಮಳ, 5:05 ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ 5:15 5:30 ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 5:40 ನ್ಯಾಯವಾಣಿ. ಈ ದಿನ ಶುಕ್ರವಾರದ ವಿಶೇಷ 6:02 ವೀರಯೋಧರು ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. ಇಂದು ವಾಯುಸೇನೆಯ ನಿವೃತ್ತ ವಾರಂಟ್ ಆಫೀಸರ್ ಶ್ರೀಧರ್ ಭಟ್ ಅವರ ಜೊತೆ ಸಂದರ್ಶನ ಕೇಳುತ್ತೀರಿ. ಪ್ರಸ್ತುತಿ ನೂತನ್ ಎಸ್ ಕದಂ. 6:55 ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ಕಗ್ಗದ ಸಿರಿ 7:22 ಯುವಧ್ವನಿ 8:02 9:15 ಹಿಂದಿ ಚಿತ್ರಗೀತೆಗಳು. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾದೋಪಾಸನೆ
1: ಶಕ್ತಿ ಪ್ರಾಪ್ತಿ ಮಂತ್ರ.

ತಂದುನಾ ಇರಿಸಿರುವೆ ಕಡಲೆ ಬೆಲ್ಲ ಮೋದಕ, ಸ್ವೀಕರಿಸು ವಿನಾಯಕ. ಕೇಳ್ತಾ ಇದ್ದೀರಿ ಭಕ್ತಿಗೀತೆಗಳು ನಾದೋಪಾಸನೆ ಕಾರ್ಯಕ್ರಮದಲ್ಲಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 6:20.

ನುಡಿಮುತ್ತಿನೊಂದಿಗೆ ನಾದೋಪಾಸನೆ. ಬದುಕಿದರೆ ಕಣ್ಣಲ್ಲಿ ನೋಡಲಾರರು, ಕೆಟ್ಟರೆ ಕೈ ಹಿಡಿಯಲಾರರು. ಇವರ್ಯಾರು? ಬೇರೆಯವರ್ಯಾರೂ ಅಲ್ಲ, ಅವರು ನಿನ್ನವರೇ. ಹೀಗೆಂದರು ಸಿದ್ದೇಶ್ವರ ಸ್ವಾಮೀಜಿ.

ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಿಟ್ಟು ಯಾವ ಸಮಸ್ಯೆಯನ್ನೂ ಪರಿಹರಿಸುವುದಿಲ್ಲ. ಸಿಟ್ಟು ಯಾವ ಸಮಸ್ಯೆಯನ್ನೂ ಪರಿಹರಿಸುವುದಿಲ್ಲ, ಬದಲಾಗಿ ಹೊಸ ಹೊಸ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತದೆ. ಹೀಗೆಂದರು ಮಹಾತ್ಮ ಗಾಂಧೀಜಿ.

ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಪುಣ್ಯಕ್ಷೇತ್ರಕ್ಕೆ ಹೋದ ಮಾತ್ರಕ್ಕೆ ಒಳ್ಳೆಯದಾಗುತ್ತದೆ ಎಂದು ನಂಬಿದರೆ ಅಲ್ಲಿಗೆ ಪ್ರತಿನಿತ್ಯ ಹೋಗುವ ಬಸ್ ಡ್ರೈವರ್, ಕಂಡಕ್ಟರ್ಗಳಿಗೆ ಪುಣ್ಯದ ಕೊರತೆಯೇ ಇರಬಾರದು ಅಲ್ಲವೇ? ಹೀಗೆಂದವರು ಡಾಕ್ಟರ್ ಎಚ್ ನರಸಿಂಹಯ್ಯ.

ನಾಮ ರೂಪ ಗುಣ ದೋಷಗಳಿಂದ ಮುಕ್ತವಾಗಿರುವ ಅದು ಜಾತಿ ನೀತಿ ಕುಲಗೋತ್ರಗಳಿಂದ ಹೊರತಾಗಿದೆ. ಅದು ದೇಶ ಕಾಲಗಳಿಗೂ ಇಂದ್ರಿಯಗಳಿಗೂ ಅತೀತವಾಗಿದೆ. ಆ ಅದು ಏನು? ಆ ಅದು ನೀನೇ ಆಗಿರುವೆ. ಆ ನಿನ್ನನ್ನು ಕುರಿತು ನೀನು ಧ್ಯಾನಿಸು. ಶಂಕರಾಚಾರ್ಯರ ಬೋಧನೆ.

ಮತ್ತು ಜಪಾನ್ ಆರ್ಥಿಕತೆ ಮತ್ತು ಇಂಧನ ಭದ್ರತೆ, ಔಷಧೋದ್ಯಮ, ರಕ್ಷಣಾ ಕ್ಷೇತ್ರ ಮತ್ತು ಕೃತಕ ಬುದ್ದಿಮತ್ತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿವೆ. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರೊಂದಿಗೆ ವಾರ್ಷಿಕ ಶೃಂಗಸಭೆ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ವಿದ್ಯುತ್ ಚಲನಶೀಲತೆಗೆ ಭಾರತದ ಪರಿವರ್ತನೆಯು ಕೇವಲ ಒಂದು ತಂತ್ರಜ್ಞಾನವನ್ನು ಇನ್ನೊಂದರೊಂದಿಗೆ ಬದಲಾಯಿಸುವುದಿಲ್ಲ, ಬದಲಿಗೆ ಇದು ಸುಸ್ಥಿರ ಕೈಗಾರಿಕಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಪ್ರಯತ್ನವಾಗಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ ಜಾರಿಗೆ ತರಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದ ಪೊಲೀಸ್ ಠಾಣೆಗಳು, ಜಿಲ್ಲಾ ಪೊಲೀಸ್ ಕಚೇರಿಗಳು, ನಗರ ಪೊಲೀಸ್ ಆಯುಕ್ತಾಲಯಗಳು ಮತ್ತು ವಿಶೇಷ ಘಟಕಗಳು ಮಾಧ್ಯಮಗಳಿಗೆ ಮಾಹಿತಿ ನೀಡುವ ಸಂದರ್ಭದಲ್ಲಿ ಏಕೀಕೃತ ವಿಧಾನ ಅನುಸರಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಬೆಂಗಳೂರಿನ ಜಿಬಿ ವ್ಯಾಪ್ತಿಯಲ್ಲಿ ಬೀದಿಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸುವುದಿಲ್ಲ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಭೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಒತ್ತುವರಿ ತೆರವು ಕಾರ್ಯಾಚರಣೆ ಕುರಿತು ಸಂಬಂಧಿತ ಅಧಿಕಾರಿಗಳ ಜೊತೆ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಅವರು ಮಾತನಾಡಿದರು. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದ ಬಳಿ ಕ್ರಷರ್ ಬಂಡೆ ಕುಸಿದು 7 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ದುರಂತದಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ಕ್ವಾರಿಯ ಮಾಲೀಕರಿಗಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಕಲ್ಲು ಕ್ವಾರಿಯಲ್ಲಿ ಸಂಭವಿಸಿದಂತಹ ಅಪಘಾತದಲ್ಲಿ ಮೃತಪಟ್ಟವರಿಗೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಅವರು ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಾರ್ಥಿಸಿದ್ದಾರೆ. ಅಂತಾರಾಷ್ಟೀಯ ಪ್ರಯಾಣಿಕರ ಆರೋಗ್ಯ ತಪಾಸಣೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿಸುವ ಉದ್ದೇಶದಿಂದ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯವು ಏರ್ ಸುವಿಧಾ 2.0 ಪೋರ್ಟಲ್ ಅನ್ನು ದೇಶದ ಎಲ್ಲಾ ಪ್ರವೇಶ ಕೇಂದ್ರಗಳಲ್ಲಿ ಎಬೋಲಾ ಆರೋಗ್ಯ ತಪಾಸಣೆಗಾಗಿ ಆರಂಭಿಸಿದೆ. ರಾಜ್ಯದಲ್ಲಿ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆ ಪರಿಶೀಲನೆ ಆರಂಭವಾಗಿದ್ದು ಮೀಟರ್ ರೀಡರ್ಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜುಲೈ ತಿಂಗಳಲ್ಲಿ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35 ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಸಮಯ 7:05. ಇದೀಗ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ.

0: ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆ ನಂದಿ ಸಿನ್ನೂರು ಬಳಿ ಕಿರಣಗಿ ಗ್ರಾಮದ 1000 ಎಕರೆ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ 500 ಕೋಟಿ ರೂಪಾಯಿ ಬಂಡವಾಳದೊಂದಿಗೆ ರಾಜ್ಯ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ 1000 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಅಭಿವೃದ್ಧಿಪಡಿಸಲು ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿ, 1700 ಕೋಟಿ ರೂಪಾಯಿ ಯೋಜನಾ ವೆಚ್ಚದೊಂದಿಗೆ ಜವಳಿ ಪಾರ್ಕ್ ಸ್ಥಾಪನೆಯಾಗಲಿದೆ. 320 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಹಂತದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದಿದ್ದಾರೆ. ಜವಳಿ ಪಾರ್ಕ್ 1 ಲಕ್ಷ ಜನರಿಗೆ ನೇರ ಉದ್ಯೋಗ ಹಾಗೂ 2 ಲಕ್ಷ ಜನರಿಗೆ ಪರೋಕ್ಷ ಉದ್ಯೋಗಾವಕಾಶ ಒದಗಿಸುವ ನಿರೀಕ್ಷೆಯಿದೆ. ಡಿಜಿಟಲ್ ಇಂಡಿಯಾ ಯೋಜನೆ ದೇಶದ ಆಡಳಿತಕ್ಕೆ ಹೊಸ ಭಾಷ್ಯ ಬರೆದಿದ್ದು, ನಾಗರಿಕರನ್ನು ಸಬಲೀಕರಿಸಿದೆ, ಸರ್ವಾಂಗೀಣ ಅಭಿವೃದ್ಧಿಯ ವೇಗ ವರ್ಧಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಎಕ್ಸ್ ಮಾಧ್ಯಮದಲ್ಲಿ ಅವರು ಪ್ರತಿಕ್ರಿಯಿಸಿ, ಡಿಜಿಟಲ್ ಇಂಡಿಯಾ ದೇಶದ ಆರ್ಥಿಕತೆಯ ಭದ್ರ ಬುನಾದಿಯಾಗಿದೆ ಎಂದಿದ್ದಾರೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು, ತನ್ನೆಲ್ಲ ಸೇವೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಪ್ರಿಯಾಂಗ,
1: ನಮ್ಮ ವಾಯುವ್ಯ ಸಾರಿಗೆ ಬಸ್ಗಳಲ್ಲಿ ಯುಪಿಐ ವ್ಯವಸ್ಥೆ, ಡೈನಾಮಿಕ್ QR ಯುಪಿಐ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದೀವಿ. ನಮ್ಮ ವಾಹನಗಳಲ್ಲಿ ಪ್ರಯಾಣ ಮಾಡುವ ಜನರಿಗೆ ಪೇ ಮುಖಾಂತರ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡುವ ಅವಕಾಶ ಸಿಕ್ಕಿದೆ. ಕೆಲವೊಂದು ಸಂದರ್ಭದಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಅಮೌಂಟ್ ಡೆಬಿಟ್ ಆಗಿದೆ ಅಂದ್ರೆ ರೀಫಂಡ್ ಮಾಡುವ ಒಂದು ಫೆಸಿಲಿಟಿ ಕೂಡ ಮೊದಲನೇ ಸಾರಿಯಾಗಿ ವಾಯುವ್ಯದಲ್ಲಿ ಜಾರಿ ಮಾಡ್ತದೆ. ಯಾವುದೇ ಕಾರಣಕ್ಕೆ ಫೇಲ್ ಟ್ರಾನ್ಸಾಕ್ಷನ್ ಆದ್ರೆ ಆ ಅಮೌಂಟ್ ನಿಮಗೆ ವಾಪಸ್ ಬಂದಿರ್ತದೆ. ಅಮೌಂಟ್ ನಿಮಗೆ ಡೆಬಿಟ್ ಆಗಿ ನಮಗೆ ಕ್ರೆಡಿಟ್ ಆದ್ರೆ ಮಾತ್ರ ನಮಗೆ ಟಿಕೆಟ್ ಜನರೇಟ್ ಆಗುತ್ತೆ. ಸೊ ಇದರಿಂದಾಗಿ 2-3 ದಿನ ವೆಯ್ಟ್ ಮಾಡುವುದು, ಅಮೌಂಟ್ ಯಾವಾಗ ಬರ್ತದೆ ಅನ್ನೋ ಒಂದು ಗೊಂದಲೆಯನ್ನು ನಾವು ತಡೆಗಟ್ಟಾ ಇದ್ದೀವಿ. ನಮ್ಮ ವಾಯುವ್ಯ ಸಂಸ್ಥೆಯಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ಸ್ ಮತ್ತು ಡಿಪೋ ಜಾಗಗಳಲ್ಲಿ ಕಮರ್ಷಿಯಲ್ ಅಂಗಡಿಗಳನ್ನು ಕೊಟ್ಟಿದ್ದೀವಿ. ಉಪಯೋಗಿಸ್ತರು ಕೂಡ ಆ ಆಪ್ ಮುಖಾಂತರ ಅವರು ಪೇಮೆಂಟ್ ಮಾಡುವ ಒಂದು ಅವಕಾಶವನ್ನು ನಾವು ಇಲ್ಲಿ ತಂದಿದ್ದೀವಿ. ಅವರು ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಯುಪಿಐ ವ್ಯವಸ್ಥೆ ಮುಖಾಂತರ ಕಟ್ಟಬಹುದು. ಇದರಿಂದಾಗಿ ಏಜೆನ್ಸಿಸ್ಗೆ ಕೂಡ ಇಮಿಡಿಯೇಟ್ ಪೇಮೆಂಟ್ ಮಾಡಿಸುವ ಒಂದು ಅವಕಾಶ ಸಿಗುತ್ತೆ. ಪೇಮೆಂಟ್ಸ್ ಆನ್ಲೈನ್ ಆಗಿರೋದಕ್ಕೋಸ್ಕರ ಅವ್ರಿಗೆ ರಿಸಿಪ್ಟ್, ಚಲಾನ್, ಇನ್ವಾಯ್ಸ್ ಎಲ್ಲ ಕೂಡ ಆನ್ಲೈನ್ ಅಲ್ಲೇ ಬಂದ್ಬಿಡ್ತದೆ.
0: ಹೊಸದಿಲ್ಲಿಯಲ್ಲಿ ಇಂದು ಎಲ್ಲ ರಾಜ್ಯಗಳ ಪಂಚಾಯಿತಿರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರುಗಳ ಸಭೆ ಆಯೋಜಿತವಾಗಿದೆ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಅನುಷ್ಠಾನ ಮಾರ್ಗಸೂಚಿಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಸಚಿವ ಈಶ್ವರ್ ಖಂಡ್ರೆ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 2025-26ನೇ ಸಾಲಿಗೆ 15ನೇ ಹಣಕಾಸು ಆಯೋಗದ ರಾಜ್ಯದ ಪಾಲಿನ ಅನುದಾನ 2186 ಕೋಟಿ ರೂಪಾಯಿ ಬಾಕಿ ಇದೆ. ಕೂಡಲೇ ಬಿಡುಗಡೆ ಮಾಡುವಂತೆ ಸಭೆಯಲ್ಲಿ ಕೇಂದ್ರವನ್ನು ಒತ್ತಾಯಿಸುವುದಾಗಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗ ರಾಜ್ಯದಲ್ಲಿ ಕೈಗೊಂಡಿರುವ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಪಾರದರ್ಶಕ ಮತ್ತು ವ್ಯವಸ್ಥಿತವಾಗಿ ನಡೆಯುತ್ತಿದ್ದು, ಸಾರ್ವಜನಿಕರು ಮಾಹಿತಿ ನೀಡಿ ಸಹಕರಿಸುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ತಮ್ಮ ಸ್ವಗೃಹದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆಯಲ್ಲಿ ಪಾಲ್ಗೊಂಡು ಎಲ್ಲಾ 3 ಪ್ರಮುಖ ನಮೂನೆಗಳನ್ನು ಸ್ವತಃ ಭರ್ತಿ ಮಾಡಿ ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅವರು ಸಲ್ಲಿಸಿದರು. ಬೀದರ್ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮನೆ ಭೇಟಿ ಹಿನ್ನೆಲೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕಾಡವಾದ್ ಹಾಗೂ ಕಮಠಾಣ್ ಗ್ರಾಮಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಕಾರ್ಯ ಪರಿಶೀಲಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ

0: ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿ ವಿತರಿಸಲಾಗುತ್ತಿರುವ ಅಕ್ಕಿಯ ಗುಣಮಟ್ಟ ಕಾಪಾಡಲು ಆದ್ಯತೆ ನೀಡಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ 80 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಸುವ ಗುರಿ ಹೊಂದಲಾಗಿದೆ. ಪಡಿತರದಲ್ಲಿ ಸಂಸ್ಕರಿಸದ ಅಕ್ಕಿ ರಾ ರೈಸ್ನಲ್ಲಿ ಈ ಮೊದಲು ಶೇಕಡ 25ರಷ್ಟಿದ್ದ ನುಚ್ಚಿನ ಪ್ರಮಾಣವನ್ನು ಶೇಕಡ 10ಕ್ಕೆ ಇಳಿಸಲಾಗಿದೆ. ಬೇಯಿಸಿದ ಅಕ್ಕಿಯಲ್ಲಿ ನುಚ್ಚಿನ ಪ್ರಮಾಣವನ್ನು ಶೇಕಡ 5ಕ್ಕೆ ಇಳಿಸಲು ಕ್ರಮವಹಿಸಲಾಗಿದೆ ಎಂದಿದ್ದಾರೆ. ಏಕ ಬಳಕೆಯ ಪ್ಲಾಸ್ಟಿಕ್ಗಳಿಂದ ಮುಕ್ತಿ, ಸುಸ್ಥಿರ ಭವಿಷ್ಯದ ಕಡೆಗೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನವನ್ನು ಆಚರಿಸಲಾಗುತ್ತಿದೆ. ಒಂದೇ ಬಾರಿ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಚೀಲಗಳು ಪರಿಸರದ ಮೇಲೆ ಉಂಟುಮಾಡುವ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಪ್ರಸಕ್ತ 2026ರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿಗ್ರಹಿಸಿ ವನ್ಯಜೀವಿಗಳನ್ನು ರಕ್ಷಿಸುವ ಮತ್ತು ಸ್ವಚ್ಛ ಭವಿಷ್ಯಕ್ಕಾಗಿ ಸುಸ್ಥಿರ ಅಭ್ಯಾಸಗಳನ್ನು ಸೃಷ್ಟಿಸುವ ತುರ್ತು ಅಗತ್ಯದ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಖ್ಯಾತ ರಂಗಕರ್ಮಿ ಪ್ರಸನ್ನ ನೇತೃತ್ವದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಭೀಮನ ಕೋಣೆಯ ಚರಕಾ ಸಂಸ್ಥೆಯ ಅಂಗಸಂಸ್ಥೆಯಾದ ಧಾರವಾಡದ ದೇಸಿ ಮಳಿಗೆ ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಸಂಪೂರ್ಣ ವರ್ಜಿಸಿದ್ದು ಕಾಗದ ಹಾಗೂ ಹತ್ತಿ ಬಟ್ಟೆಯ ಚೀಲಗಳನ್ನು ಮಾತ್ರ ಬಳಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದೇಸಿ ವ್ಯವಸ್ಥಾಪಕರಾದ ಸುನಂದ ಪ್ರಕಾಶ್ ಭಟ್.
2: ನಾನು ಸುನಂದ ಭಟ್ ಅಂತ. ಧಾರವಾಡದಲ್ಲಿ ಯಾಲಕ್ಕಿ ಶೆಟ್ಟರ್ ಕಾಲೋನಿಯಲ್ಲಿ ಇರುವಂತಹ ದೇಸಿ ಅಂಗಡಿಯನ್ನ ಈಗ 17 ವರ್ಷದಿಂದ ನಡೆಸ್ತಾ ಇದ್ದೇನೆ. ಇದು 100% ಕಾಟನ್ನು ಮತ್ತೆ ನೈಸರ್ಗಿಕ ಬಣ್ಣವನ್ನು ಉಪಯೋಗಿಸಿಕೊಂಡು ಕೈಮಗ್ಗದಲ್ಲಿ ಮಾಡಿದಂತ ಬಟ್ಟೆಗಳ ಅಂಗಡಿ. ನಾವು ಇಲ್ಲಿ ಪ್ಯಾಕಿಂಗ್ ಸಲುವಾಗಿ ಪೇಪರ್ ಬ್ಯಾಗ್ ಮತ್ತೆ ಇತ್ತೀಚೆಗೆ ಕಾಟನ್ ಬ್ಯಾಗ್ ಅನ್ನು ಮಾಡಿ ಉಪಯೋಗಿಸ್ತಾ ಇದ್ದೇವೆ. ನಾವು ಇಲ್ಲಿ ಒಟ್ಟು ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡ್ತಾನೆ ಇಲ್ಲ.
1: ಅಗ್ರಶ್ರೇಯಾಂಕಿತ ಬೆಂಗಳೂರಿನ ಕೆಜೆ ಆಕಾಶ್ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿ ಗೆದ್ದರು. ದಕ್ಷಿಣ ಕನ್ನಡ ಜಿಲ್ಲೆ ಕೊಟ್ಟಾರದ ಪುದುಕೋಡಿಯ ಮಂಗಳೂರು ಟೆನಿಸ್ ಅಕಾಡೆಮಿಯಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿ 3ನೇ ಶ್ರೇಯಾಂಕಿತ ಬೆಂಗಳೂರಿನ ಸಂಜಯ್ ಮಾಧವನ್ ವಿರುದ್ಧ ಆಕಾಶ್ ಜಯ ಸಾಧಿಸಿದರು. ಶಿವಮೊಗ್ಗ ಯೋಧಾಸ್ ತಂಡದ ನಾಯಕ ಆರ್ ಸ್ಮರಣ್ ಹಾಗೂ ಕೆವಿ ಅನೀಶ್ ಅವರ ಶತಕದ ಜೊತೆಯಾಟದಿಂದ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿ ಶಿವಮೊಗ್ಗ ತಂಡ 2ನೇ ಸ್ಥಾನಕ್ಕೇರಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ಜರುಗಿದ ಮಹಾರಾಜ ಕಪ್ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿ ಮಂಗಳೂರು ತಂಡ ನೀಡಿದ 163 ರನ್ಗಳ ಗುರಿಯನ್ನು ಶಿವಮೊಗ್ಗ ತಂಡ 18.2 ಓವರ್ಗಳಲ್ಲಿ 165 ರನ್ ಗಳಿಸಿ ಜಯಿಸಿತು. ಹುಬ್ಬಳ್ಳಿ ಟೈಗರ್ಸ್ ಮತ್ತು ಮೈಸೂರು ವಾರಿಯರ್ಸ್ ನಡುವಿನ ಪಂದ್ಯ ಮಳೆಯಿಂದ ರದ್ದಾದ ಪರಿಣಾಮ ತಲಾ 1 ಅಂಕ ನೀಡಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮಳೆ ಹೆಚ್ಚಿದ್ದು ಸಾರ್ವಜನಿಕ ಸುರಕ್ಷತೆಗಾಗಿ ಬೆಳಗಾವಿ ಅರಣ್ಯ ವಲಯ ಹಾಗೂ ಜಲಪಾತಗಳಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಈ ತಿಂಗಳ ಮೊದಲ ವಾರ ವನ ಮಹೋತ್ಸವ ಸಾಪ್ತಾಹಿಕ ಆಚರಿಸಲಾಗುತ್ತಿದೆ. ಮರಗಳ ಮಹತ್ವ, ಭೂಗ್ರಹದ ಹಸಿರು ಆವರಣ ಹೆಚ್ಚಿಸಲು ಸಾಂಘಿಕ ಪ್ರಯತ್ನವನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಭಾರತೀಯ ಕ್ರೈಸ್ತರ ದಿನದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಯೋಸಸ್ ಆಫ್ ಆಲ್ ಪ್ರೊಟೆಸ್ಟೆಂಟ್ ಚರ್ಚಸ್ ಇಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ. ಗುಡ್ ಮಾರ್ನಿಂಗ್ ಸುಪ್ರಭಾತ ಕರ್ನಾಟಕ. ಮತ್ತು ಮಾಹಿತಿ ಪ್ರಚಲಿತ ಪ್ರಕಟಣೆ ದಿನ ವಿಶೇಷ ಕನ್ನಡ ರತ್ನ ಭಂಡಾರ ಭಾವಗೀತೆ ಚಿತ್ರಗೀತೆ ಶುಭೋದಯ ಕರ್ನಾಟಕದಲ್ಲಿ ಗುಡ್ ಮಾರ್ನಿಂಗ್ ಶುಭೋದಯ ಕರ್ನಾಟಕ. ಮೊದಲು ಕೇಳೋಣ ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತರಾಸು ಅಂದರೆ ಕನ್ನಡ ಹೋರಾಟ, ಐತಿಹಾಸಿಕ ಕಾದಂಬರಿ, ಚಿತ್ರದುರ್ಗ, ಸಂಗೀತ, ಸಾಹಿತ್ಯ ಎಲ್ಲವೂ ಕನ್ನಡ ಸಂಸ್ಕೃತಿಯಲ್ಲಿ ತ ರಾ ಸು ಈ ಮೂರು ಅಕ್ಷರಗಳಿಗೆ ಬಹಳ ವಿಶಿಷ್ಟ ಸ್ಥಾನವಿದೆ, ಭಾವನಾತ್ಮಕ ನಂಟಿದೆ. ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ತ ರಾ ಸು ಅವರ ಮನದ ಮಾತು.
1: ನೀವು ಕೇಳಿದ್ರಿ, ನೀವು ಸಾಹಿತ್ಯವಾಗಿ ಕೆಲಸ ಮಾಡಿದ್ರಿ, 50 ವರ್ಷ ನೀವು ಸಾಹಿತ್ಯವಾಗಿ ಕೆಲಸ ಮಾಡಿದ್ರಿ, ಯಾವ ಘಟ್ಟಗಳನ್ನ ನೀವು ಗುರುತಿಸ್ತೀರಾ, ಹಾಗೆ ನೀವು ಸಾಹಿತ್ಯ ಆದ್ರಿ ಹಾಗೆ ಅಂಥೇಳಿ ಈ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ. ಎಷ್ಟೋ ಸಲ ಅನಿಸಿದೆ ಯಾಕೆ ಆದರೆ ಸಾಹಿತಿ ಇನ್ನೇನಾರು ಆಗ್ಬೋದಾಗಿತ್ತಲ್ಲ ಹಾಗೆ ಅಂಥೇಳಿ, ಆದರೆ ಈಗ ತಪ್ಪಿಸ್ಕೊಳ್ಳೋ ಸಾಧ್ಯ ಇಲ್ಲ. ನಾನು ಸಾಹಿತಿ ಆಗಿದ್ದೇನೆ, ಆದರೆ ಇದಕ್ಕೆ ನನ್ನ ಮನೆ ಕಾರಣವೇ, ನನ್ನ ಶಾಲೆ ಕಾರಣವೇ, ನನ್ನ ಸ್ನೇಹಿತ ಕಾರಣವೇ, ನಾನು ಬೆಳೆದ ಪರಿಸರ ಕಾರಣವೇ. ಇದನ್ನೆಲ್ಲವನ್ನು ಯೋಚನೆ ಮಾಡಿಕೊಂಡಾಗ ನನ್ನ ಜೀವನದ ಬಗ್ಗೆ ನಾನೇ ಚಿಂತೆ ಮಾಡಿಕೊಂಡು, ಹಾಗೆ ಇದು ನನ್ನ ಬದುಕು ಅಂತ ನಾನು ಅಂದ್ಕೊಂಡಲ್ಲ, ಆಗ ನನಗನ್ನಿಸ್ತು ನನ್ನ ಬದುಕು ಅಂತ ಹೇಳಿ ಯಾವುದನ್ನು ನಾನು ನನ್ನದು ಅಂತ ಕದ್ದುಕೊಂಡು, ಇದರಲ್ಲಿ 100ಕ್ಕೆ 99 ಪಾಲು ಬೇರೆಯವರದೇ ಜೀವನ. ಇವತ್ತು ನಾನು ಏನು ಬರೆದಿದ್ದೀನಿ ಅಂತ ಜನ ಗಮನಿಸ್ತಾರೆ. ಆ ಚಿಕ್ಕಂದಿನಲ್ಲಿ ನನ್ನ ಸುತ್ತಮುತ್ತ ಇದ್ದಂತಹ ವಾತಾವರಣ, ನನ್ನ ತಂದೆ ತಾಯಿ, ನನ್ನ ಅಕ್ಕ ತಂಗಿಯರು, ಮನೆಗೆ ಹೋಗ್ತಿದ್ದಂತಹ ಬಂಧು ಬಳಗ, ಅವರ ರೀತಿ ನೀತಿಗಳು, ಸಂಪ್ರದಾಯಗಳು, ಹಾಡುಗಳು, ಹಬ್ಬ ಹರಿದಿನಗಳು, ಮನೆಗೆ ಬಂದು ಹೋಗ್ತಿದ್ದಂತಹ ಸಾಹಿತಿಗಳು, ಕಲಾವಿದರು, ಸಂಗೀತಗಾರರು, ಇವರೆಲ್ಲರೂ ಕೂಡ ನನ್ನ ನೆನಪಿನ ಮುಂದೆ ಸಾಲು ಸಾಲು ಸಾಲು ಸಾಲಾಗಿ ನಿಂತುಕೊಂಡು, ಯಾರ್ಯಾರು ನನ್ನ ಜೀವನದ ಯಾವ ಎಳೆನೇ ಹೆಣಿದಿದ್ದಾರೆ ಅಂತ ನನ್ನನ್ನೇ ನಾನು ಪ್ರಶ್ನೆ ಮಾಡಿಕೊಳ್ಳೋ ಹಾಗಾಗುತ್ತೆ. ಯಾಕೆಂದರೆ ಒಂದೊಂದು ಎಳೆಯೂ ನನ್ನ ಜೀವನದ ಇವತ್ತಿನ ಸಹ ಸೇರಿಕೊಂಡಿದೆ, ನನ್ನ ಜೀವನದಲ್ಲೂ ಸೇರಿಕೊಂಡಿದೆ, ನನ್ನ ಸಾಹಿತ್ಯದಲ್ಲಿಯೂ ಕೂಡ ಅದಕ್ಕೊಂದು ಎಳೆಯಾಗಿ ಸೇರಿಕೊಂಡು ಅದಕ್ಕೊಂದು ಬಣ್ಣ ಕೊಟ್ಟಿದೆ, ಒಂದು ಮೆರುಗು ಕೊಟ್ಟಿದೆ, ಅದಕ್ಕೊಂದು ಕಾಂತಿಯನ್ನು ಕೊಟ್ಟಿದೆ. ಹೀಗಾಗಿ ಈ ಬದುಕು ಅಂತ ನೀವು ಬಹಳ ಸಣ್ಣದಾಗಿ ಕೇಳಿಬಿಟ್ಟಲ್ಲ, ಇದು ಬಹಳ ದೊಡ್ಡದಾದ ಪ್ರಶ್ನೆ. ನನ್ನ ಬದುಕನ್ನು ನೀವು ಕೇಳಿದ ರೀತಿ ಒಳಗೆ ಅರ್ಥ ಮಾಡಿಕೊಂಡು ನಾನು ಬದುಕಿದ್ದೇನೆ ಅಂತ ಯೋಚನೆ ಮಾಡಿದ್ದೇನೆ. ನಾನು ಯಾವುದು ನನ್ನ ಮೇಲೆ ಪರಿಣಾಮ ಮಾಡ್ತು ಹಾಗೆ ಅಂತ ಅಂದ್ಕೊಂಡಾಗ ನನಗೆ ಮೊಟ್ಟ ಮೊದಲು ನೆನಪು ಬರೋದು ನನ್ನ ಮನೆ. ನನ್ನ ತಾತ ಆ ನಮ್ಮ ಪ್ರಾಂತ್ಯಕ್ಕೆ ನೀನೇ ಬಹಳ ಹೆಸರುವಾಸಿಯಾದ ಬಯಲು ನಾಟಕ ಬರೆದಂಥವ್ರು. ಸುಮಾರು 120 ಬಯಲು ನಾಟಕಗಳನ್ನ ಅವರು ಬರೆದಿದ್ದಾರೆ. 1000 ಹೆಣ್ಣು ಮಕ್ಕಳು ಹಾಡ್ತಕ್ಕಂಥ ಹಾಡುಗಳನ್ನ ಅವರು ಬರೆದುಕೊಟ್ಟಿದ್ದಾರೆ. ಪ್ರಾಯಶಃ ಅವರ ಹೆಸರು ಕೂಡ ನನ್ನ ಜೀವನದ ಮೇಲೆ ಪ್ರಭಾವ ಬೀರುವಂತ ಕಾಣಿಸುತ್ತೆ. ಯಾಕೆಂತಂದರೆ ಅವರೇ ಹೆಸರು ನಾನು ಇಟ್ಕೊಂಡು ಹುಟ್ಟಿದ್ದೀನಿ. ನಮ್ಮ ಅಜ್ಜಿ ಹೇಳ್ತಾ ಇದ್ದರು, ನಮ್ಮ ಯಜಮಾನರು ಬರಿತಿದ್ರು ಕೊಂಡು ನೀನು ಬರಿತೀಯಾ ಹಾಗೆ ಅಂತ ಹೇಳ್ತಾ ಇದ್ದರು. ಬಹುಶಃ ಅವರ ಹರಕೆಯನ್ನು ಏನೋ. ಇದು ಈ ಸಾಹಿತ್ಯದ ಪ್ರಭಾವ ನಮ್ಮ ಮನೆಯಲ್ಲಿ ಬಹಳ ಗಾಢವಾಗಿತ್ತು. ಈ ದೇಶಕ್ಕೆ ಗೊತ್ತಿದೆ ಪ್ರೊಫೆಸರ್ ದಿವಂಗತ ಪ್ರೊಫೆಸರ್ ವೆಂಕಟೇಶ್ವರ ಹೆಸರು. ಕನ್ನಡ ಸಾಹಿತ್ಯದ ಶನಿ ದೇವತೆಗಳಲ್ಲಿ ಅವರು ಒಬ್ಬರು ಹಾಗೆ ಅಂತ ಎಲ್ಲರೂ ಅಂತಾರೆ. ನನಗೆ ಬಹಳ ದೊಡ್ಡ ಹೆಮ್ಮೆ ಅವರು ನನ್ನ ದೊಡ್ಡಪ್ಪ ಅವರು. ಅವರ ರಕ್ತ, ಯಾವ ರಕ್ತ ಅವರ ದೇಹದಲ್ಲಿ ಸಂಚಾರ ಮಾಡ್ತಾ ಇತ್ತು ಆ ರಕ್ತದ ಒಂದು ಅಂಶ ನನ್ನ ಮೈಯಲ್ಲೂ ಕೂಡ ಇವತ್ತಿನ ದಿವಸ ಇದೆ.

0: ಪ್ರಾಯಶಃ ಅದು ನನ್ನ ಬರವಣಿಗೆಗೆ ಪ್ರೇರೇಪಣೆ ಆಗಿರಬೇಕು, ಕಾರಣವಾಗಿರಬೇಕು. ಯಾಕೆಂದರೆ ನಾನು ಮೊದಲ ಕಥೆ ಬರೆದ್ದೇ ವೆಂಕಣ್ಣಯ್ಯನವರ ಪ್ರೇರೇಪಣೆಯಿಂದ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಹಿತಿ ತಾರಾ ಸುಬ್ಬರಾಯರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ, ನಿಮ್ಮ ಸಂದೇಶಗಳು ತಲುಪಿವೆ. ನಿಮ್ಮೆಲ್ಲ ಸಂದೇಶಗಳನ್ನು ನೋಡೋಣ. 7:55 ಹಾಗೆ 8:55 ಈ ಸಮಯದಲ್ಲಿ ಕೇಳ್ತಾ ಇರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಭಾವಗೀತೆಗಳು.

ನಾ ಸಂತಿಗೆ ಹೋಗಿನಿ ಆಕಿ ತಂದಿದ್ದಳು ಬೆಣ್ಣೆ. ಆನಂದ ಕಂದರ ರಚನೆ ಕೇಳಿದಿರಿ, ಬಳಪ ಹೊಕೇರಿ ಅವರ ಧ್ವನಿಯಲ್ಲಿ. ಈಗ ಇಂದು ವಿಶ್ವನಾಥ್ ಅವರು ಹಾಡಿರುವ ಗೀತೆಗಳು.

ವಿವಿಧ ಭಾರತಿ ಎಲ್ಲರ ಒಂದಿಗೆ ಎಲ್ಲರೊಂದಿಗೆ. ನೆಲೆಸಲು ಊರು, ನೆರಳಿಗೆ ಸೂರು ಇದ್ದರೆ ಮನಗಳ ನರಳಿಕೆ ಇರಲಾರದು. ಡಾಕ್ಟರ್ ರಂಶ್ರೀ ಮುಗುಳಿ ಅವರ ರಚನೆ ಕೇಳಿದಿರಿ. ಭರವಸೆಯ ನಾಡಿಗೆ, ಕನಸಿನ ಬೀಡಿಗೆ ಸಾಗೋಣ. ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ತೊರೆದು ಹೋಗದಿರು ಜೋಗಿ, ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕವನ ಕೇಳಿದಿರಿ. ಸಮಯ 7:35. ಈಗ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟ್ರೀಯ ಕಾರ್ಯಾಗಾರ. ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ. 2 ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ. ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ, ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್ 32 ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲ್ಯಾಂಡ್

0: ಕಾರ್ಯಾಚರಣಾ ಮಾರ್ಗಸೂಚಿಗಳ ಕುರಿತು ಕಾರ್ಯಾಗಾರದಲ್ಲಿ ವಿಸ್ತೃತ ಚರ್ಚೆ ನಡೆಯಲಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ವಂತ ಆದಾಯ ಮೂಲಗಳ ಕ್ರೋಢೀಕರಣವನ್ನು ಹೆಚ್ಚಿಸುವ ಮೂಲಕ ಅವುಗಳ ಆರ್ಥಿಕ ಸ್ವಾವಲಂಬನೆಯನ್ನು ಬಲಪಡಿಸುವ ವಿಷಯಕ್ಕೆ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಅತ್ಯುತ್ತಮ ಕಾರ್ಯ ಪದ್ಧತಿಗಳನ್ನು ಹಂಚಿಕೊಳ್ಳಲು, ಅನುಷ್ಠಾನದ ವೇಳೆ ಎದುರಾಗುತ್ತಿರುವಂತಹ ಸವಾಲುಗಳ ಕುರಿತು ಚರ್ಚಿಸಲು ಮತ್ತು ಹಣಕಾಸು ಆಯೋಗದ ಅನುದಾನವನ್ನು ಪರಿಣಾಮಕಾರಿಯಾಗಿ ಬಳಸುವ ಕಾರ್ಯತಂತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ಕಾರ್ಯಾಗಾರ ವೇದಿಕೆಯಾಗಲಿದೆ. ಈ ಚರ್ಚೆಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಣಕಾಸು ಆಯೋಗದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ದೃಢವಾದ ಅನುಷ್ಠಾನ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ನೆರವಾಗಲಿವೆ. ಇದರ ಮೂಲಕ ಅತ್ಯುತ್ತಮ ಆಡಳಿತ, ಮೂಲಸೌಕರ್ಯ, ಸಾರ್ವಜನಿಕ ಸೇವೆಗಳು ಮತ್ತು ಸಮಗ್ರ ಗ್ರಾಮೀಣ ಅಭಿವೃದ್ಧಿಯನ್ನು ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಗುರಿಯನ್ನು ಹೊಂದಲಾಗಿದೆ. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವಂತಹ 2 ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಕೋಲ್ಕತ್ತಾದಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ನೂತನ ಸದಸ್ಯರಿಗೆ ಸಂಸದೀಯ ಹಾಗೂ ವಿಧಾನಮಂಡಲದ ಕಾರ್ಯನಿರ್ವಹಣೆಯ ವಿವಿಧ ಆಯಾಮಗಳಾದ ಸಮಿತಿ ವ್ಯವಸ್ಥೆ, ಹಣಕಾಸು ಮೇಲ್ವಿಚಾರಣೆ, ಸಂಸದೀಯ ವಿಶೇಷಾಧಿಕಾರಗಳು ಮತ್ತು ವಿಧಾನಮಂಡಲಗಳಲ್ಲಿ ಅಳವಡಿಸಲಾಗುತ್ತಿರುವಂತಹ ಡಿಜಿಟಲ್ ಉಪಕ್ರಮಗಳ ಕುರಿತು ಪರಿಚಯ ಕಲ್ಪಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಈ ಕಾರ್ಯಕ್ರಮವು ಶಾಸಕರು, ಸಭಾಧ್ಯಕ್ಷರು ಹಾಗೂ ಸಂಸದೀಯ ತಜ್ಞರ ನಡುವೆ ಸಂವಾದ ಮತ್ತು ಅನುಭವ ವಿನಿಮಯಕ್ಕೆ ವೇದಿಕೆಯಾಗಲಿದೆ. ಕೃತಕ ಬುದ್ಧಿಮತ್ತೆ ಇನ್ನೂ ಆಯ್ಕೆಯ ವಿಷಯವಾಗಿ ಇರದೆ ಸುಶಾಸನದ ಅವಿಭಾಜ್ಯ ಅಂಗವಾಗಿದೆ. ಕೃತಕ ಬುದ್ಧಿಮತ್ತೆಯನ್ನು ಜವಾಬ್ದಾರಿಯುತವಾಗಿ ಹಾಗೂ ವಿವೇಕಯುತವಾಗಿ ಬಳಸುವ ಅಗತ್ಯ ಇದೆ ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಜೈಪುರದಲ್ಲಿ ನಡೆದಂತಹ 29ನೇ ರಾಷ್ಟೀಯ ಇ ಆಡಳಿತ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2047 ಗುರಿ ಸಾಧಿಸಲು ಆಡಳಿತ ವ್ಯವಸ್ಥೆಯ ಚಿಂತನಾ ವಿಧಾನದಲ್ಲಿ ಮೂಲಭೂತ ಬದಲಾವಣೆ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತ ಎಂಬ ಕೇಂದ್ರ ಸರ್ಕಾರದ ಧ್ಯೇಯವಾಕ್ಯವು ನಾಗರಿಕ ಕೇಂದ್ರಿತ, ಪಾರದರ್ಶಕ ಮತ್ತು ಹೊಣೆಗಾರಿಕೆಯ ಆಡಳಿತ ವ್ಯವಸ್ಥೆ ನಿರ್ಮಾಣಕ್ಕೆ ಮಾರ್ಗದರ್ಶಿಯಾಗಿದೆ. ಸಮರ್ಥ ಆಡಳಿತಕ್ಕೆ ಅಡ್ಡಿಯಾಗಿದ್ದ ಸುಮಾರು 2000 ಹಳೆಯ ಮತ್ತು ಬಳಕೆಯಲ್ಲಿ ಇಲ್ಲದ ನಿಯಮಗಳನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿದೆ. ದಾಖಲೆಗಳ ಕಡ್ಡಾಯ ದೃಢೀಕರಣ ಸೇರಿದಂತೆ ಹಲವು ಪ್ರಕ್ರಿಯಾತ್ಮಕ ನಿಯಮಗಳನ್ನು ಸಹ ಕೈಬಿಡಲಾಗಿದೆ ಎಂದು ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಾರ್ಷಿಕ ಅಮರನಾಥ ಯಾತ್ರೆ ಇಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಮತ್ತು ಬಾಲ್ಟಾಲ್ 2 ಮಾರ್ಗಗಳಿಂದ ಪ್ರಾರಂಭವಾಗಲಿದೆ. ರಕ್ಷಾಬಂಧನ ಹಬ್ಬದೊಂದಿಗೆ ಆಗಸ್ಟ್ 28 ಈ ಯಾತ್ರೆ ಮುಕ್ತಾಯಗೊಳ್ಳಲಿದೆ. ಯಾತ್ರಿಕರ ಮೊದಲ ತಂಡ ಬಿಗಿ ಭದ್ರತೆಯಲ್ಲಿ ನಿನ್ನೆ ಅನಂತನಾಗ್ ಜಿಲ್ಲೆಯ ನುನ್ವಾನ್ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ನಲ್ಲಿರುವಂತಹ ಅವಳಿ ಮೂಲ ಶಿಬಿರಗಳನ್ನು ತಲುಪಿತು. ಉತ್ತರಾಖಂಡದ ಪಿಥೋರಾಗಢ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಆದಿ ಕೈಲಾಸ ಮತ್ತು ಓಂ ಪರ್ವತ ಯಾತ್ರೆಗೆ ನೀಡಲಾಗುತ್ತಿದ್ದಂತಹ ಅನುಮತಿ ಪತ್ರಗಳ ವಿತರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಧಾರ್ಚುಲ ಉಪವಿಭಾಗಾಧಿಕಾರಿ ಆಶಿಷ್ ಜೋಶಿ, ಪ್ರಸ್ತುತ ಹವಾಮಾನ ಪರಿಸ್ಥಿತಿಯನ್ನು ಪರಿಶೀಲಿಸಿದ ಬಳಿಕ ಅನುಮತಿ ಪತ್ರಗಳ ವಿವರಣೆಯನ್ನು ಹಾಗೂ ವಿತರಣೆಯನ್ನು ಪುನರಾರಂಭಿಸುವ ಕುರಿತು ಜಿಲ್ಲಾಡಳಿತ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿಹಾರದ ರಾಜ್ಯಪಾಲರಾದಂತಹ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ಮೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರಾದಂತಹ ಪವಿತ್ರ ಮಾರ್ಗರೇಟ್ ಅವರು ಇಂದು ಇರಾನ್ಗೆ ಭೇಟಿ ನೀಡಲಿದ್ದಾರೆ. ಇವರು ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ದಿವಂಗತ ಆಯತೊಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಉನ್ನತ ಮಟ್ಟದ ಪ್ರಾತಿನಿಧ್ಯವು ಎರಡೂ ದೇಶಗಳ ನಡುವಿನ ಜನರಿಂದ ಜನರ ಸಂಪರ್ಕ ಸೇರಿದಂತೆ ನಾಗರಿಕ ಸಂಬಂಧಗಳ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅಲ್ಲದೆ ರಾಜಕೀಯ ಮತ್ತು ಆರ್ಥಿಕ ತೊಡಗಿಸಿಕೊಳ್ಳುವಿಕೆಗಳಿಗೆ ಬಲವಾದ ಅಡಿಪಾಯವನ್ನು ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ.

ಉಕ್ರೇನ್ ರಾಜಧಾನಿ ಕೈವ್ ಮೇಲೆ ರಷ್ಯಾ ನಡೆಸಿದ ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯಲ್ಲಿ 27 ಜನರು ಮೃತಪಟ್ಟಿದ್ದು 90 ಮಂದಿ ಗಾಯಗೊಂಡಿದ್ದಾರೆ. ಕೈವ್ನಾದ್ಯಂತ 30 ಸ್ಥಳಗಳ ಮೇಲೆ ದಾಳಿಯಾಗಿದ್ದು ಮುಖ್ಯವಾಗಿ ವಸತಿ ಕಟ್ಟಡಗಳು ಮತ್ತು ನಾಗರಿಕ ಮೂಲಸೌಕರ್ಯ ಹಾನಿಯಾಗಿದೆ. ಬುಧವಾರ ರಾತ್ರಿ ನಡೆದ ಮಾರಕ ಬಾಂಬ್ ದಾಳಿಯು ನಾಗರಿಕ ಮೂಲಸೌಕರ್ಯದ ಮೇಲೆ ಉಕ್ರೇನ್ ನಡೆಸಿದ ದೀರ್ಘ ಶ್ರೇಣಿಯ ದಾಳಿಗೆ ಪ್ರತಿಕ್ರಿಯೆಯಾಗಿದ್ದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಥೈಲ್ಯಾಂಡ್ನಲ್ಲಿ ನಿನ್ನೆ ನಡೆದಂತಹ ಈಶಾನ್ಯ ಮುಕ್ತಹಾನ್ ಪ್ರಾಂತ್ಯದಲ್ಲಿ ತೀರ್ಥಯಾತ್ರೆಯ ನಡಿಗೆಯಲ್ಲಿ ತೊಡಗಿದ್ದ ಸನ್ಯಾಸಿಗಳ ಗುಂಪಿನ ಮೇಲೆ 11 ವರ್ಷದ ಬಾಲಕನೊಬ್ಬ ಪಿಕಪ್ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ 9 ಸನ್ಯಾಸಿಗಳು ಸಾವನ್ನಪ್ಪಿದ್ದಾರೆ. ಮುಕ್ತಹಾನ್ ಪ್ರಾಂತ್ಯದ ಒಟ್ಟು 35 ಸನ್ಯಾಸಿಗಳು ತೀರ್ಥಯಾತ್ರೆಯಲ್ಲಿ ಇದ್ದರು. 5 ಸನ್ಯಾಸಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇತರ 4 ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿರಿಯಾದ ಡಮಾಸ್ಕಸ್ನ ಕೆಫೆಯೊಂದರಲ್ಲಿ ನಡೆದಂತಹ ಸ್ಫೋಟದ ಸಾಧನವೊಂದರಲ್ಲಿ ಸ್ಫೋಟಗೊಂಡ ಪರಿಣಾಮ ಕನಿಷ್ಠ 9 ಜನರು ಮೃತಪಟ್ಟಿದ್ದಾರೆ. ಸಿರಿಯಾದ ರಾಜಧಾನಿಯ ಹೆಜಾಜ್ ಜಿಲ್ಲೆಯ ನ್ಯಾಯಾಂಗ ಅರಮನೆಯಿಂದ 100 ಮೀಟರ್ ದೂರದಲ್ಲಿರುವಂತಹ ಕೆಫೆಯೊಳಗೆ ಸ್ಫೋಟಕ ಸಾಧನವನ್ನು ಇರಿಸಲಾಗಿತ್ತು ಎಂದು ಸಿರಿಯಾದ ಆಂತರಿಕ ಸಚಿವಾಲಯ ತಿಳಿಸಿದೆ. ಅಂತಾರಾಷ್ಟ್ರೀಯ ಪ್ರಯಾಣಿಕರ ಆರೋಗ್ಯ ತಪಾಸಣೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿಸುವ ಉದ್ದೇಶದಿಂದ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಏರ್ ಸುವಿಧಾ 2.0 ಪೋರ್ಟಲ್ ಅನ್ನು ದೇಶದ ಎಲ್ಲಾ ಪ್ರವೇಶ ಕೇಂದ್ರಗಳಲ್ಲಿ ಇಬೋಲಾ ಆರೋಗ್ಯ ತಪಾಸಣೆಗಾಗಿ ಆರಂಭಿಸಿದೆ. ಆರೋಗ್ಯ ಸೇವೆಗಳ ಮಹಾನಿರ್ದೇಶನಾಲಯ ಮತ್ತು ದೆಹಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಈ ನವೀಕೃತ ಡಿಜಿಟಲ್ ವೇದಿಕೆಯು ಆರೋಗ್ಯ, ವಲಸೆ ಮತ್ತು ನಿಗಾ ಸಂಸ್ಥೆಗಳ ನಡುವೆ ತಕ್ಷಣದ ಸಮನ್ವಯದ ಮೂಲಕ ಅಪಾಯದ ಸಾಧ್ಯತೆ ಇರುವ ಅಂತಾರಾಷ್ಟೀಯ ಪ್ರಯಾಣಿಕರನ್ನು ಆರಂಭಿಕ ಹಂತದಲ್ಲಿ ಗುರುತಿಸಿ ಆರೋಗ್ಯ ನಿಗಾವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಏರ್ ಸುವಿಧಾ 2.0 ಪೋರ್ಟಲ್ನಲ್ಲಿ ಸಂಪೂರ್ಣ ಸಂಪರ್ಕರಹಿತ ಹಾಗೂ ಕಾಗದರಹಿತ ಆರೋಗ್ಯ ಸ್ವಯಂ ಘೋಷಣೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ನೂತನ ವ್ಯವಸ್ಥೆಯಡಿ ಅಂತಾರಾಷ್ಟೀಯ ಪ್ರಯಾಣಿಕರು ಭಾರತಕ್ಕೆ ಆಗಮಿಸುವ 24 ಗಂಟೆಗಳ ಮುಂಚಿತವಾಗಿ ತಮ್ಮ ಆರೋಗ್ಯ ಸ್ವಯಂ ಘೋಷಣೆಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಬಹುದಾಗಿದೆ. ಇದರಿಂದ ವಲಸೆ ಪ್ರಕ್ರಿಯೆ ತ್ವರಿತಗೊಳ್ಳುವುದರ ಜೊತೆಗೆ ದೇಶದ ವಿವಿಧ ಪ್ರವೇಶ ಕೇಂದ್ರಗಳಲ್ಲಿ ಆರೋಗ್ಯ ತಪಾಸಣೆಯನ್ನು ಸುಗಮ ಮತ್ತು ಪರಿಣಾಮಕಾರಿಯಾಗಿ ನಡೆಸಲು ಇದು ಅನುಕೂಲವಾಗಲಿದೆ. ವ್ಯಾಂಕೂರ್ನಲ್ಲಿ ನಡೆಯಲಿರುವಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32 ಸುತ್ತಿನ ಪಂದ್ಯದಲ್ಲಿ ಇಂದು ಸ್ವಿಟ್ಜರ್ಲೆಂಡ್ ತಂಡ ಅಲ್ಜೀರಿಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 8:30 ಆರಂಭವಾಗಲಿದೆ. ಇದೇ ವೇಳೆ ಕ್ಯಾಲಿಫೋರ್ನಿಯಾದ ಇಂಗಲ್ವುಡ್ನಲ್ಲಿರುವಂತಹ ಲಾಸ್ ಏಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆದಂತಹ 32 ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ಪೇನ್ ತಂಡ ಆಸ್ಟ್ರಿಯಾವನ್ನು 3-0 ಗೋಲುಗಳಿಂದ ಸೋಲಿಸಿ 16 ಸುತ್ತಿಗೆ ಪ್ರವೇಶ ಪಡೆದಿದೆ. ಭಾರತ ಮತ್ತು ಶ್ರೀಲಂಕಾ ಪುರುಷರ ತಂಡಗಳ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿಯ ವೇಳಾಪಟ್ಟಿಯನ್ನು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಪ್ರಕಟಿಸಿದ್ದು ಮುಂದಿನ ತಿಂಗಳು 15-27 ಪಂದ್ಯಾವಳಿ ಜರುಗಲಿದೆ. ಮೊದಲ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 15 ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಎರಡನೇ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 23 ಕೊಲಂಬೋದ ಸಿಂಹಳೀಸ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರ. ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ. 2 ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ. ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ. ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್ 32 ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲೆಂಡ್ ಅಲ್ಜೀರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

ಬುದ್ಧಿ ಕೊಟ್ಟಿ ನಿನ್ನನ್ನೇ ಅಲ್ಲ ಗೆಳೆಯಲು. ದೇವರೇ, ನಿನ್ನ ಕರುಣೆಯ ಆಳವನ್ನು ಅಳೆಯಲು ನನಗೆ ಸಾಧ್ಯವೇ? ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಕವನ ಕೇಳಿದಿರಿ, ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ.

ಮುಗಿಲ ಬಸಿರ ಬಯಲಿನಿಂದ ಹಗಲಿರುಳ ಕೊಯ್ಲು. ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಚೆನ್ನವೀರ ಕಣವಿ ವಿರಚಿತ ಕವನ ಕೇಳಿದಿರಿ.

ಅಂತ ಕೆಲವರು ಹೇಳಿದರೆ, ನಾದೋಪಾಸನೆಯಲ್ಲಿ ನುಡಿಮುತ್ತು ತುಂಬ ಚೆನ್ನಾಗಿತ್ತು ಅಂತ ಕೆಲವರು ಹೇಳಿದಿರಿ. ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದೀರಿ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದರೆ, ನಾದೋಪಾಸನೆಯಲ್ಲಿ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಗೀತೆ ಕೇಳಿ ಇವತ್ತು ಭಾವನವಾಯಿತು ಮನಸ್ಸು ಅಂತ ಹೇಳಿದರೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ನಿ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು ಈ ವಚನ ಕೇಳಿ ಬಹಳ ದಿನ ಆಗಿತ್ತು ಅಂತೀರಿ. ಟಿ ಆರ್ ಮಿಲ್ ಚಾಮರಾಜಪೇಟೆ ಗಣೇಶನ್ ಅವರು, ರಾಜು ಚಿಕ್ಕ ಅಂಕನಹಳ್ಳಿ, ಬಸಯ್ಯ ಸ್ವಾಮಿ ಬೀದರ್ ತಾಲೂಕು ಇಮಾಮಾಬಾದ್ನಿಂದ, ನಾಗರತ್ನ ರಾಜಾಜಿನಗರದಿಂದ ನಾದೋಪಾಸನೆ ಚೆನ್ನಾಗಿತ್ತು ಅಂತಾರೆ ಅಂಜನಾ ಅವರು, ಅರುಣಾ ಮೈತ್ರಿ ಜೆಸಿನಗರದಿಂದ, ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ, ಭಕ್ತಿಭಾವ ತುಂಬಿದ ಗೀತೆಗಳ ಜೊತೆಗೆ ನುಡಿಮುತ್ತುಗಳು ನಮ್ಮ ಮನ ಗೆಲ್ಲುತ್ತವೆ, ನುಡಿಮುತ್ತು ಕೇಳೋಕೆ ನಾವು ಕಾಯ್ತಾ ಇರ್ತೀವಿ ಅಂತಾರೆ ಸಾವಿತ್ರಿ ಉಮೇಶ್. ಕನ್ನಡ ರತ್ನ ಭಂಡಾರ ತುಂಬ ಚೆನ್ನಾಗಿತ್ತು, ತರಾಸು ಅವರ ಮಾತುಗಳನ್ನು ಕೇಳ್ತಾನೇ ಇರಬೇಕು ಅನಿಸುತ್ತೆ. ರತ್ನ ಭಂಡಾರದ ಸಮಯವನ್ನು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಇಲ್ಲವೇ ಅಂತ ಕೇಳ್ತಾರೆ ಎನ್ ರಾಘವನ್ ಅವರು. ನೆಲ ರಾಮಮೂರ್ತಿಯವರು, ಕನ್ನಡ ರತ್ನ ಭಂಡಾರ ನಿಜವಾಗಿ ಧ್ವನಿ ಬೆಳಕು, ತರಾಸು ಅವರ ಬೆಳವಣಿಗೆ ಅವರ ಕಾದಂಬರಿ ಇವಕ್ಕೆ ಕಾರಣಕರ್ತರಾದವರು, ಈ ಬಗ್ಗೆ ಮಾತನಾಡಿದರು ಬಹಳ ಚೆನ್ನಾಗಿತ್ತು ಅಂತ ಹೇಳಿದಿರಿ. ಹಾಗೆ ಶೃದು ತುಮುಳೆ ನೇತಾಜಿ ರಸ್ತೆಯಿಂದ, ಅಬ್ಬ ತಾರಾಸು ಅವರ ಮಾತು ಕೇಳಿ ರೋಮಾಂಚನಗೊಂಡೆ ಅಂತಾರೆ ಸುಮಿತ್ರಾ ಸಂಡೂರು. ವಿಜಯಕುಮಾರ್ ಆರಾಧ್ಯ ರಕ್ಷಿತಾ ಆರಾಧ್ಯ ಹಳೆಯೂರಿನಿಂದ, ಪುಷ್ಪ ಶಾನ್ಭಾಗರ್ ಗದಗ್ನಿಂದ, ಅಧೀಶ್ ಮತ್ತು ಅಭಿನಂದನ್ ವಾಣಿಶ್ರೀ ಧಾರವಾಡದಿಂದ, ಮೈಸೂರಿನ ಮಹದೇವಾರಾಧ್ಯ ಡಾಕ್ಟರ್ ಅನಂತಕುಮಾರ ಅರಸು ಕಡಬ, ವರಲಕ್ಷ್ಮಿ ಪೀಣ್ಯದಿಂದ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡ, ಅಂಜನಾ ಗಾಂಧಿ ಬಜಾರ್ನಿಂದ, ಎನ್ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ವಿಜಯನಗರದಿಂದ ನಳಿನಾ ಲಂಕೇಶ್, ಚಂದುಲಾಲ್ ಕಲಬುರಗಿಯಿಂದ, ಸುಭಾಷ್ ಮೀರಾ ಕುಲಕರ್ಣಿ ಕೆಂಗೇರಿಯಿಂದ, ಗೋಕಾಕ್ ತಾಲೂಕು ಬೈರ್ನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಮತ್ತು ಮನೆಯವರು, ಮಹಾಲಕ್ಷ್ಮಿ ಲೇಔಟ್ನ ಎಸ್ ಜಗದೀಶ್ವರಾಚಾರ್ ಮತ್ತು ಮನೆಯವರು, ಮಂಡಿಕಲ್ನ ಕೃಪಾ, ದಿಲೀಪ್ ದೊಡ್ಡಮನಿ ಹೂವಿನ ಹಡಗಲಿ, ಹೊನೂರಲಿ ಹನುಮಂತಾಪುರದಿಂದ, ಹರೀಶ್ ಮಲ್ಲೇಶ್ವರದಿಂದ, ಮಂಡಿಕಲ್ ಕೃಪಾ ಅವರು, ಮಧು ಜೆ ಚಿತ್ರದುರ್ಗದಿಂದ, ಬಾಗಲಕೋಟೆಯ ಅಂಕುಶ್ ದೀಪಾ ಮತ್ತು ಮನೆಯವರು. ಇನ್ನೂ ಸಾಕಷ್ಟು ಸಂದೇಶಗಳಿವೆ, ನಿಮ್ಮ ಎಲ್ಲ ಸಂದೇಶಗಳನ್ನು ಮತ್ತೆ ಇನ್ನೊಮ್ಮೆ ನೋಡೋಣ. ಕೇಳ್ತಾ ಇರಿ, ನಮ್ಮೊಂದಿಗಿರಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಕುರಿತು ಚರ್ಚಿಸಲು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ಇಂದು ನವದೆಹಲಿಯಲ್ಲಿ ರಾಜ್ಯಗಳ ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜನೆ ಮಾಡಿದೆ. ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಾಗಾರದಲ್ಲಿ ಕೇಂದ್ರ ಪಂಚಾಯತ್ ರಾಜ್ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಘೇಲ್ ಉಪಸ್ಥಿತರಿರಲಿದ್ದಾರೆ. ರಾಜ್ಯ ಪೊಲೀಸ್ ಇಲಾಖೆಯನ್ನು ಬಲಪಡಿಸಲು ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸಲು ಈ ನಿಟ್ಟನಲ್ಲಿ 2026-27 ಸಾಲಿನಲ್ಲಿ ಒಟ್ಟು 7,925 ಪೊಲೀಸ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯು ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿ ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ

ಪ್ರಕರಣ ಸೇರಿದಂತೆ 52 ಕ್ರಿಮಿನಲ್ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆಯಿಂದಾಗಿ ಜಲಾಶಯದಲ್ಲಿ ನೀರಿನ ಸಂಗ್ರಹ ಗಣನೀಯವಾಗಿ ಕುಸಿದಿದ್ದು ಲಭ್ಯವಿರುವ ನೀರಿನ ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಲು ಸರ್ಕಾರ ಆದೇಶ ಹೊರಡಿಸಿದೆ ಎಂದು ದಾವಣಗೆರೆ ನೀರಾವರಿ ಇಲಾಖೆ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ವಾರ್ಷಿಕ ಅಮರನಾಥ ಯಾತ್ರೆಯಿಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಮತ್ತು ಬಾಲ್ಟಾಲ್ ಎರಡೂ ಮಾರ್ಗಗಳಿಂದ ಪ್ರಾರಂಭವಾಗಲಿದೆ. ರಕ್ಷಾ ಬಂಧನ ಹಬ್ಬದೊಂದಿಗೆ ಆಗಸ್ಟ್ 28ರಂದು ಯಾತ್ರೆ ಮುಕ್ತಾಯಗೊಳ್ಳಲಿದೆ. ಬಿಹಾರದ ರಾಜ್ಯಪಾಲ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ಮೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರಾದಂತಹ ಪವಿತ್ರಾ ಮಾರ್ಗರೇಟ್ ಅವರು ಇಂದು ಇರಾನ್ಗೆ ಭೇಟಿ ನೀಡಲಿದ್ದಾರೆ. ಇವರು ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ದಿವಂಗತ ಆಯತೊಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ವ್ಯಾಂಕೋವರ್ನಲ್ಲಿ ನಡೆಯಲಿರುವಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ನೇ ಸುತ್ತಿನ ಪಂದ್ಯದಲ್ಲಿ ಇಂದು ಸ್ವಿಟ್ಜರ್ಲೆಂಡ್ ತಂಡ ಅಲ್ಜೀರಿಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 8:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ. ಉಗ್ರಂ ಚಿತ್ರಕ್ಕೆಂದು ಅನುರಾಧ ಭಟ್ ಅವರು ಹಾಡಿದ ಗೀತೆ ಕೇಳಿದಿರಿ. ರಾಮನಾರಾಯಣ್ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ರವಿ ಬಸರೂರ್. ಒಂದಷ್ಟು ಇವತ್ತಿನ ಪ್ರಚಲಿತಗಳನ್ನು ನೋಡೋದಾದರೆ, ಈ ದಿನ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಪ್ರವೇಶಕ್ಕೆ ಅರ್ಜಿ ವಿಸ್ತರಣೆ ಮಾಡಲಾಗಿದೆ. ಜುಲೈ 10ನೇ ತಾರೀಕಿನವರೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಹೆಚ್ಚು ಮಾಹಿತಿಗಳು ಬೇಕಾದಲ್ಲಿ 0800355541407 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಇನ್ನೊಮ್ಮೆ ದೂರವಾಣಿ ಸಂಖ್ಯೆ 0800355541407. ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಪ್ರವೇಶಕ್ಕೆ ಅರ್ಜಿಗಳನ್ನು ಸಲ್ಲಿಸಲು ಅವಧಿ ವಿಸ್ತರಣೆ ಮಾಡಲಾಗಿದೆ. ಹಾಗೆ ಸಿಬಿಎಸ್ಇ 12ನೇ ತರಗತಿಯ ಪೂರಕ ಪರೀಕ್ಷೆಯ ವೇಳಾಪಟ್ಟಿ ಈಗ ಪ್ರಕಟವಾಗಿದೆ. ಜುಲೈ 15ನೇ ತಾರೀಕಿನಿಂದ ಪರೀಕ್ಷೆ ಅಂತ ಇತ್ತು, ಈಗ ಜುಲೈ 28ನೇ ತಾರೀಕು ಪರೀಕ್ಷೆ ನಡೆಯಲಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜುಲೈ 8ನೇ ತಾರೀಕು.

ಎಲ್ಲಾನು ಉಲ್ಟಂ ಪಲ್ಟ ಕಂಡ್ರೆ ಗತಿ ಏನಪ್ಪ. ಲವ್ ಇನ್ ಮಂಡ್ಯ ಚಿತ್ರದ ಗೀತೆ ಕೇಳಿದಿರಿ. ಅನೂಪ್ ಸೀಳಿನ್ ಅವರು ಸಂಗೀತ ನೀಡಿ ಹಾಡಿದ ಗೀತೆ ಇದು. ಬರೆದವರು ಅರಸು ಅಂತಾರೆ.

0: ಎಲ್ಲೆಡೆ ನೀರಿಗೆ ಕೊರತೆ, ಜಲಮೂಲಗಳು ಬತ್ತುತ್ತಿವೆ, ಬಾವಿ ಕೊಳವೆ ಬಾವಿ ಕೆರೆಗಳು ಬರಿದಾಗುತ್ತಿವೆ.
1: ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು.
0: ನೀರನ್ನು ಮಿತವಾಗಿ ಬಳಸಿ. ಸ್ವಚ್ಛತೆಯ ಸಂದರ್ಭ ಶೌಚಾಲಯ ಬಳಕೆ, ಹೂದೋಟ ನಿರ್ವಹಣೆ ಮತ್ತು ವಾಹನ ಕ್ಲೀನಿಂಗ್ ಎಲ್ಲ ಸಂದರ್ಭಗಳಲ್ಲೂ ನೀರನ್ನು ಅಗತ್ಯ ಇರುವಷ್ಟೇ ಬಳಸಿ. ಮಿತವಾಗಿ ಬಳಸಿ, ನೀರು ಉಳಿಸಿ.

ಅಂತ ಅನ್ನುವರು, ಹಾಗೆ ಓದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳೋರು, ಮೆಸೇಜ್ ಮಾಡದೇನೆ ಸೈಲೆಂಟ್ ಆಗಿ ಕೇಳ್ತಾ ಮಾತಿಗೆ ಮನದಲ್ಲೇ ಪ್ರತಿಕ್ರಿಯೆ ಕೊಡ್ತಾ ಇರೋರು, ನಮ್ಮ ಜೊತೆ ಬರ್ತಾ ಇರೋರು, ತುಂಟನಗೆ ಬೀರ್ತಾ ಇರೋರು, ಕೇಳ್ತಾ ಇದ್ದೀರಿ ಇವತ್ತಿನ ಶೀರ್ಷಿಕೆ ಏನು? ಇವತ್ತಿನ ಶೀರ್ಷಿಕೆ ಏನು? ಶುಭೋದಯ ಕರ್ನಾಟಕದಲ್ಲಿ ಶೀರ್ಷಿಕೆ ಗಾನ.

ರಲ್ಲಿ ಅವರು ಜನಿಸಿದ್ದು. ತೆಲುಗಿನ ಖ್ಯಾತ ಕಲಾವಿದರು, ಚಲನಚಿತ್ರ ಕಲಾವಿದರು ಎಸ್ ವಿ ರಂಗರಾವ್ ಅವರು ಜನಿಸಿದ ದಿನ ಇಂದು. 1918 ಅವರು ಜನಿಸಿದ್ದು. ನಿರ್ದೇಶಕರಾದ ಆಡೂರು ಗೋಪಾಲಕೃಷ್ಣನ್ ಅವರು ಹುಟ್ಟಿದ ದಿನ ಇಂದು. 1941 ಅವರು ಜನಿಸಿದ್ದು. ಬೆಳಿಗ್ಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡನ್ನು ಕೇಳಿದ್ರಲ್ಲ, ಎಂ ಎಲ್ ವಸಂತಕುಮಾರಿ ಅವರ ಧ್ವನಿಯಲ್ಲಿ ಅವರು ಹುಟ್ಟಿದ ದಿನ ಇಂದು. ಶಾಸ್ತ್ರೀಯ ಸಂಗೀತ ಕಲಾವಿದೆ ಎಂ ಎಲ್ ವಸಂತಕುಮಾರಿ ಅವರ ಜನ್ಮದಿನ 1928 ಅವರು ಜನಿಸಿದ್ದು. ಇನ್ನು ಕನ್ನಡದ ನಿರ್ದೇಶಕರಾದ ಭಗವಾನ್ ಅವರ ಜನ್ಮದಿನ 1933 ಅವರು ಹುಟ್ಟಿದ್ದು. ನಮ್ಮ ಮುಳುಬಾಗಿಲಿನ ನ್ಯಾಯವಾದಿಗಳಾದ ಎನ್ ವೆಂಕಟಾಚಲ ಅವರು ಹುಟ್ಟಿದ ದಿನ ಇಂದು. 1930 ಅವರು ಜನಿಸಿದ್ದು. ಫುಟ್ಬಾಲ್ ಆಟಗಾರ ಸೌರವ್ ಚಕ್ರವರ್ತಿ ಅವರು ಹುಟ್ಟಿದ ದಿನ. 1992 ಅವರು ಜನಿಸಿದ್ದು.

ತುಂಟು ತಾಟಕಿ ಹಾಡನ್ನ ಕೇಳಿದ್ರಲ್ಲ, ಬಾಕ್ಸರ್ ಚಿತ್ರದಿಂದ ಆರಿಸಿದ್ದು. ಕಾರ್ತಿಕ್ ಅವರು ಹಾಡಿದ ಗೀತೆ ಇದು. ಬರೆದವರು ಯೋಗರಾಜ ಭಟ್, ಸಂಗೀತ ನೀಡಿದವರು ವಿ ಹರಿಕೃಷ್ಣ. ತುಂಟುತನ ತಮಾಷೆ ತರಲೆ ಮಾಡಿದ್ರೆ ಕೆಲವರಿಗೆ ಕೋಪ ಬರಬಹುದು, ಕೆಲವರು ಮನಸಾರೆ ನಗಬಹುದು, ಕೆಲವರು ಏನಿದು ಹುಚ್ಚಾಟ, ನಮಗೆ ಇದೆಲ್ಲ ಸರಿ ಬರಲ್ಲಪ್ಪ ಅಂತ ಹೇಳಬಹುದು. ಯಾವಾಗಲೂ ಗಂಭೀರವಾಗಿ ಇರುವವರು ಸ್ವಲ್ಪ ಒಂದು ಪುಟ್ಟದಾಗಿ ನಕ್ರೆ ಏನು ಕಳ್ಕೋತೀವಿ, ಬನ್ನಿ ತುಂಟುತನ ಮಾಡೋಣ.

ಹಿಂಗೋ ಪ್ರೀತಿ ಉಂಟಾ ತುಂಟಾ ಅಂತ ಕೇಳ್ತಾ ತುಂಟತನಕ್ಕೆ 10, 12, 15, 18 ನಂಟು ಮಾತ್ರನ ತುಂಟತನಕ್ಕೆ ವಯಸ್ಸಿನ ಭೇದ ಇದೆಯಾ? ತುಂಟುತನಕ್ಕೂ ಅಶ್ಲೀಲತೆಗೂ ವ್ಯತ್ಯಾಸ ಇದೆ ಅಲ್ವಾ? ಇವತ್ತಿನ ಶೀರ್ಷಿಕೆ ಗಾನದಲ್ಲಿ ತುಂಟಾ ತುಂಟಿ ತುಂಟಾಟದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ.

ಕಣ್ಣುಗಳು ತುಂಟತನ ಮಾಡತ್ವಂತೆ. ಹಾಗೆ ತುಂಟು ಮಾತು, ತುಂಟ ಗೀತೆ, ತುಂಟು ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ ಇವತ್ತಿನ ನಮ್ಮ ಶೀರ್ಷಿಕೆ ಗಾನದಲ್ಲಿ. ತುಂಟರು ಇದ್ರೆ ಮನೆಯಲ್ಲಿ ಖುಷಿ. ಮಕ್ಕಳ ತುಂಟಾಟಿಕೆ ಅಂತೂ ಕೆಲವು ಸಲ ಎಷ್ಟು ನಗು ಬರುತ್ತೆ ಅಂದರೆ, ಅವರು ದೊಡ್ಡವರಾದಮೇಲೂ ಹೇಳ್ತಾ ಇರ್ತೀವಿ, ಅಯ್ಯೋ ನೀನು ಏನು ಮಾಡಿದ್ದೆ ಗೊತ್ತಾ, ನೀನು ಚಿಕ್ಕವನಿದ್ದಾಗ ಏನಾಗಿತ್ತು ಗೊತ್ತಾ, ನೀನು ಹೀಗೆ ಮಾಡಿದ್ದೆ ಅಂತ ತಲತಲಾಂತರದವರೆಗೆ ಈ ತುಂಟಾಟದ ಕಥೆಗಳು ಹಾಗೆ ಹಾಗೆ ಹಾಗೆ ಅಜ್ಜಿಯ ತುಂಟಾಟ, ಮಗನಿಗೆ ಹಾಗೆ, ಮಗ ಮಾಡಿದ್ದು ಮೊಮ್ಮಗನಿಗೆ ಹೀಗೆ, ಅಪ್ಪ ಏನು ಮಾಡ್ತಿದ್ರು ಗೊತ್ತಾ ಅನ್ನುವಂತಹ ಕಥೆಗಳು ರವಾನೆ ಆಗ್ತಾ ಇರುತ್ತವೆ. ಎಲ್ಲ ಮನೆ ಮಂದಿಯೆಲ್ಲ ಕೂತಾಗ ಈ ತುಂಟಾಟದ ಕಥೆಗಳನ್ನು ನೆನೆಸಿಕೊಳ್ತಾ ನಗೋದು ಉಂಟು. ಯಾರಿಗೂ ಗೊತ್ತಾಗದ ಹಾಗೆ ಬೆಂಚಿಂದ ಮುಂದೆ ಬೆಂಚಿನ ಸ್ಟೂಡೆಂಟ್ಗೆ, ಹಿಂದಿನ ಬೆಂಚಿನಿಂದ ಬೆನ್ನಿನ ಮೇಲೆ ಏನೋ ಬರೆಯೋದು, ಆಮೇಲೆ ಕಿಸಿ ಕಿಸಿ ಅಂತ ನಗೋದು, ಮೆಲ್ಲಗೆ ಏನಾದರೂ ವಸ್ತುನ ಟೀಚರ್ಗೆ ಗೊತ್ತಾಗದ ಹಾಗೆ ಪಾಸ್ ಮಾಡೋದು, ಎಂತೆಂಥ ತುಂಟಾಟಗಳು. ಕೆಲವು ಸಲ ತುಂಟಾಟ ಮುಗ್ಧತೆ, ಕೆಲವು ಸಲ ಅದು ಬೇರೆ ಆಯಾಮವನ್ನು ಪಡೆಯಬಹುದು.

ತುಂಟು ಕಣ್ಣಲ್ಲಿ ಏನೋ ಕಲ್ಪನೆ, ಎಷ್ಟೊಂದು ತುಂಟುತನ ಮಾಡಿದರೆ ನಮ್ಮ ಸಿನಿಮಾಗಳಲ್ಲಿ. ಸಿನಿಮಾ ನಿರ್ದೇಶಕರು ಚಿತ್ರಿಸಿದ್ರೆ ಗೀತೆಗಳನ್ನು ಬರೆದವರು ಕೂಡ ತುಂಟರೇ ತಾನೆ.

ತುಂಟ ತುಂಟಿ ತುಂಟಾಟದ ಗೀತೆಗಳನ್ನ ಶೀರ್ಷಿಕೆ ಗಾನದಲ್ಲಿ ಕೇಳ್ತಾ ಇದ್ದೀರಿ. ಲವ್ನಲ್ಲಿ ತುಂಟುತನಕ್ಕೆ ಭಾರಿ ಪ್ರಾಶಸ್ತ್ಯ. ಬ್ಯಾಗ್ನಲ್ಲಿ ಏನೋ ಸರ್ಪ್ರೈಸ್ ಗಿಫ್ಟ್ ಹಾಕೋದು, ಗೊತ್ತಾಗದ ಹಾಗೆ ಯಾವುದೋ ವಸ್ತುನ ಮುಚ್ಚಿಟ್ಟು ಬಿಡೋದು, ಸೀಕ್ರೆಟ್ ಸಂದೇಶಗಳನ್ನು ಕಳಿಸೋದು, ಮೊಬೈಲ್ನಲ್ಲಿ ಏನೋ ತರಲೆ ಮಾಡೋದು, ಎಷ್ಟೆಲ್ಲ ತುಂಟಾಟಗಳು.

ಗಲಾಟ, ತಮಾಷೆ ಇವೆಲ್ಲ ಇದ್ರೇನೆ ಅದು ಸಂತೋಷ. ಸ್ವಲ್ಪ ಬಿಗಿ ಬಿಟ್ಟು ಮುಕ್ತ ಆಗಬೇಕಾದ್ರೆ, ಹಾಯಾಗಿ ಇರಬೇಕಾದ್ರೆ ತುಂಟುತನ ಇದ್ರೆ ತಪ್ಪೇನು ಅಲ್ವಾ? ಬೋರಿಂಗ್ ಲೈಫ್ನಲ್ಲಿ, ದೈನಂದಿನ ಜೀವನದಲ್ಲಿ ಸ್ವಲ್ಪ ತುಂಟುತನ, ತರಲೆ, ನಗು ಇದ್ರೆ ಊಟಕ್ಕೆ ಉಪ್ಪಿನಕಾಯಿ ಥರ. ತುಂಟುತನ 18ನೇ ವಯಸ್ಸಲ್ಲೇ ಮಾಡಬೇಕು, ತುಂಟುತನ ಬಾಲ್ಯದಲ್ಲಿ ಮಾತ್ರ ಇರಬೇಕು ಅಂತ ಕಾನೂನೇನು ಇಲ್ಲ. ಸ್ವಲ್ಪ ಮುಕ್ತವಾಗಿ ನಗೋಣ, ಖುಷಿಯಾಗಿರೋಣ,

ತುಂಟು ತುಂಟ ತುಂಟ ಹಾರ್ಟ್ಗಳು ಎಷ್ಟು ತರಲೆ ಮಾಡಿವೆ. ತುಂಟು ತುಂಟ ಗೀತೆಗಳನ್ನು ಕೇಳಿದಿರಿ ಶೀರ್ಷಿಕೆ ಗಾನದಲ್ಲಿ. ಆತ್ಮೀಯ ಶ್ರೋತೃ ಬಾಂಧವರೇ, ಇದು ಇವತ್ತಿನ ಶುಭೋದಯ ಕರ್ನಾಟಕ. ತುಂಟು ಶೀರ್ಷಿಕೆ ಗಾನದ ಜೊತೆ ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸೋಣ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ. ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಮನುಷ್ಯ ಜಾತಿ ತಾನೊಂದೇ ವಲಂ, ಇದು ಕನ್ನಡದ ಆದಿಕವಿ ಪಂಪ ತನ್ನ ಆದಿಪುರಾಣ ಕಾವ್ಯದಲ್ಲಿ ಹೇಳಿರುವ ಮಾತು.
3: ಜಾತಿ, ಮತ ಪಂಥ, ಪಂಗಡ, ಇವು ಮನುಷ್ಯ ನಿರ್ಮಿತ. ನೆಮ್ಮದಿಯ ಬದುಕಿಗೆ ದಾರಿ ಮಾನವೀಯತೆ ಮಾತ್ರ.
2: ಎಲ್ಲೆಡೆ ಸಹಬಾಳ್ವೆಯ ಶಂಕನಾದ ಮೊಳಗಿಸೋಣ. ಮನುಷ್ಯ ಮನುಷ್ಯರ ನಡುವೆ ಸಾಮರಸ್ಯದ ಜ್ಯೋತಿ ಬೆಳಕು.

ಕೇಳ್ತಾ ಇದ್ರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಇಂದಿನ ವಿಶೇಷ.

ಇವತ್ತಿನ ವಿಶೇಷಗಳು ಅಂದರೆ ಇವತ್ತು ಭಾರತೀಯ ಕ್ರಿಶ್ಚಿಯನ್ ದಿನ ಅಂತ ಆಚರಿಸ್ತಾರೆ. ಹಾಗೆ ಸೂರ್ಯನ ಬಿಸಿಲ ಝಳಕ್ಕೆ ಸಿಲುಕಬೇಡಿ ಅಂತ ಹೇಳುವ ದಿನ, ಅತಿಯಾಗಿ ಬಿಸಿಲಲ್ಲಿ ನಿಲ್ಲಬೇಡಿ ಅನ್ನುವ ದಿನ. ಹಾಗೆ ಕೆಲವು ದೇಶಗಳಲ್ಲಿ ವಿಶೇಷವಾಗಿ US ರಾಷ್ಟ್ರೀಯ ಚಾಕ್ಲೇಟ್ ವೇಫರ್ ದಿನ ಅಂತ ಈ ದಿನವನ್ನು ಆಚರಿಸಲಾಗುತ್ತೆ. 2ನೇ ವಿಶ್ವಯುದ್ಧ ನಡೆದಾಗ ಚಾಕ್ಲೇಟ್ಗಳ ತಯಾರಿಕೆಯಲ್ಲಿ ಬದಲಾವಣೆ, ಒಂದಷ್ಟು ಪರಿಷ್ಕರಣೆ ನಡೆದಿತ್ತು. ಹಾಗಾಗಿ ರಾಷ್ಟ್ರೀಯ ಚಾಕ್ಲೇಟ್ ವೇಫರ್ ದಿನ ಅಂತ ಈ ದಿನವನ್ನು ಆಚರಿಸೋದು ಕೆಲವು ದೇಶಗಳಲ್ಲಿ. ಭಾರತೀಯ ಕ್ರಿಶ್ಚಿಯನ್ ದಿನ ಯಾಕೆ ಅಂದರೆ ಇವತ್ತು ಸೆಂಟ್ ಥಾಮಸ್ ಅವರು ಕ್ರೈಸ್ತನ ಸಂದೇಶವನ್ನು ಭಾರತಕ್ಕೆ ಹೊತ್ತು ತಂದ ದಿನ. ಇವತ್ತು ಕೆಲವು ದೇಶಗಳಲ್ಲಿ ಏರ್ ಕಂಡೀಷನಿಂಗ್ ಅಪ್ರಿಸಿಯೇಷನ್ ದಿನ, ಅಂದರೆ ಈ ಏರ್ ಕಂಡೀಷನ್ ತಂತ್ರಜ್ಞಾನ ಏನಿದೆ ಇದರಿಂದ ನಾವು ಬಿಸಿಯಾಗಿರುವುದನ್ನು ತಂಪು ಮಾಡೋದು, ಹಾಗೆ ತಂಪಾಗಿರುವುದನ್ನು ಬೆಚ್ಚಗೆ ಮಾಡೋದು, ಬಿಸಿ ಮಾಡೋದು, ಅಂದರೆ ಒಂದು ಹಂತಕ್ಕೆ ಏರ್ ಕಂಡೀಷನಿಂಗ್ ಅಂತ ನಾವೇನು ಮಾಡ್ತೀವಿ. ಈ ತಂತ್ರಜ್ಞಾನ ಎಷ್ಟು ವಸ್ತುಗಳ ಸಂರಕ್ಷಣೆಗೆ ಸಹಾಯಕವಾಗಿದೆ, ಹಾಗಾಗಿ ಇದನ್ನು ಅಪ್ರಿಷಿಯೇಟ್ ಮಾಡಬೇಕು. ಅಪ್ರಿಷಿಯೇಟ್ ಅಂದರೆ ಪ್ರಶಂಸೆ ಮಾಡುವ ದಿನ ಅಂತ ಕೆಲವು ದೇಶಗಳಲ್ಲಿ ಆಚರಿಸಲಾಗುತ್ತೆ. ಬೆಲರಸ್ ದೇಶ ಇವತ್ತು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತಿದೆ. ನಾವು ಕೆಲವು ಸಲ ಹೊಸಬರ ಜೊತೆಗೆ ಅಥವಾ ಗೊತ್ತಿರೋರ ಜೊತೆಗೆ ಆಗಿರಬಹುದು ಮಾತಾಡೋದಕ್ಕೆ ಸ್ವಲ್ಪ ಹಿಂಜರಿತೀವಿ, ಅವರೇ ಮಾತು ಶುರು ಮಾಡಲಿ ಅಂತ ಅಂದ್ಕೊಳ್ತೀವಿ, ನಾವ್ಯಾಕೆ ಮಾತಾಡಬೇಕು ಅಂತ ಅಂದ್ಕೊಳ್ತೀವಿ, ಎಷ್ಟು ಸಲ ನಾನೇ ಮಾತಾಡಲಿ ಅಂತ ಹೀಗೆಲ್ಲ ಯೋಚನೆ ಮಾಡಿ ಮೌನವಾಗಿ ಇರೋದು ಹೌದು. ಹಾಗಾಗಿ ಇವತ್ತು ಮಾತನ್ನು ನೀವೇ ಸ್ಟಾರ್ಟ್ ಮಾಡಿದರೆ, ಅಂದರೆ ಸಂಭಾಷಣೆಯನ್ನು ನಾವೇ ಸ್ಟಾರ್ಟ್ ಮಾಡಿದರೆ ತಪ್ಪೇನಿಲ್ಲ. ಹಲೋ ಅನ್ನಿ, ನಮಸ್ಕಾರ ಅನ್ನಿ, ಹೇಗಿದ್ದೀರಿ ಅನ್ನಿ, ಹೀಗೆ ಮಾತನ್ನು ಶುರು ಮಾಡೋದರಿಂದ, ಒಂದು ಸಣ್ಣ ಮುಗುಳ್ನಗು ಬೀರೋದರಿಂದ ನಮ್ಮ ಸಂಬಂಧಗಳು ಸುಧಾರಿಸುತ್ತವೆ ಅಂತ ಹೇಳುವ ದಿನ ಸಂಭಾಷಣೆ ಶುರು ಮಾಡಿ ದಿನ. ನಾವಂತೂ ನಿತ್ಯ ನಿಮ್ಮ ಜೊತೆ ಸಂಭಾಷಿಸ್ತಾನೇ ಇರ್ತೀವಲ್ಲ. ಇವತ್ತು ವಿಶ್ವ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ದಿನ. ಪ್ಲಾಸ್ಟಿಕ್ ಬ್ಯಾಗನ್ನು ಬಳಸಬೇಡಿ ಅಂತ ಹೇಳುವ ದಿನ. ಇಷ್ಟೆಲ್ಲ ವಿಶೇಷಗಳ ನಡುವೆ, ಇಷ್ಟೆಲ್ಲ ದಿನ ವಿಶೇಷಗಳ ನಡುವೆ ಇಂದಿನ ವಿಶೇಷ ಏನು? ಇಂದಿನ ವಿಶೇಷ, ವಿಶ್ವ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ದಿನ. ಪ್ಲಾಸ್ಟಿಕ್ ಬ್ಯಾಗ್ಗೆ ವಿದಾಯ ಹೇಳಿ ದಿನ.

ಇಂದಿನ ವಿಶೇಷ ವಿಶ್ವ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ. ಪ್ಲಾಸ್ಟಿಕ್ ಉಪಯೋಗಿಸೋದು ಬೇಡ ಅಂತ ನಾವೆಲ್ಲ ಸಂಕಲ್ಪ ಮಾಡಿ ಆಗಿದೆ. ನಾವು ಪ್ಲಾಸ್ಟಿಕ್ ವಿರೋಧಿಗಳು ಅಂತ ಹೇಳೋದು ಕೇಳ್ತಾ ಇರ್ತೀವಿ. ಬಹಳಷ್ಟು ಜನ ಈಗ ಅಂಗಡಿಗಳಿಗೆ ಹೋಗುವಾಗ ಬಟ್ಟೆ ಚೀಲಗಳನ್ನು ತಗೊಂಡು ಹೋಗೋದನ್ನು ನಾವು ನೋಡ್ತೀವಿ. ಅಂಗಡಿಯವರು ಪ್ಲಾಸ್ಟಿಕ್ ಬ್ಯಾಗ್ ಬೇಕಾ ಅಂತ ಒಂದು ಸಣ್ಣ ಪ್ರಶ್ನೆ ಮಾಡಿದಾಗ ಅನೇಕರು ಅಂಗಡಿಗಳಲ್ಲಿ, ವಿಶೇಷವಾಗಿ ತರಕಾರಿ ಅಂಗಡಿಗಳಲ್ಲಿ, ದಿನಸಿ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಬೇಡ, ನಾನು ಮನೆಯಿಂದ ಬ್ಯಾಗ್ ತಂದಿದ್ದೀನಿ ಅಂತ ಹೇಳಿ ಹಾಕಿಸ್ಕೊಳ್ಳೋರನ್ನ ನೋಡಿದ್ರೆ, ವಸ್ತುಗಳನ್ನು ಹಾಕಿಸಿಕೊಳ್ಳೋರನ್ನ ನೋಡಿದ್ರೆ ನಿಜವಾಗಿ ಖುಷಿ ಅನಿಸುತ್ತೆ. ಈಗಾಗಲೇ ಈ ಅರಿವು ನಮ್ಮ ನಗರ ಪ್ರದೇಶಗಳಲ್ಲಿ ಹಾಗೆ ಹಲವಾರು ಹಳ್ಳಿಗಾಡುಗಳಲ್ಲೂ ಕೂಡ ಮೂಡಿದೆ ಅನ್ನೋದು ಸಂತೋಷದ ಸಂಗತಿ. ಈ ದಿನ ವಿಶ್ವ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ. ಅಂದರೆ ಪ್ಲಾಸ್ಟಿಕ್ ಬ್ಯಾಗುಗಳನ್ನು ನಾವು ಬಳಸುವುದಿಲ್ಲ ಅಂತ ನಮಗೆ ನಾವೇ ಪ್ರತಿಜ್ಞೆ ಮಾಡಿಕೊಂಡು ಅದನ್ನು ಹಾಗೆಯೇ ಕೃತಿಗೆ ತರುವ ದಿನ.

ವೈರ ಚಿತ್ರದ ಗೀತೆ ಕೇಳಿದಿರಿ. ಸಂತೋಷ್ ವೆಂಕಿ ಅವರ ಧ್ವನಿಯಲ್ಲಿ ಕಿನಾಲ್ ರಾಜ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ರವಿ ಬಸ್ರೋರು. ಇನ್ನು ಇವತ್ತಿನ ಚಿನ್ನ ಬೆಳ್ಳಿ ದರಗಳನ್ನ ಹೇಳಲ್ವಾ ಅಂತ ಒಬ್ರು ಸಂದೇಶವನ್ನ ಕಳಿಸಿದಿರಿ, ಹೇಳೋಣ. ಚಿನ್ನ 14,379 ರೂಪಾಯಿ 24 ಕ್ಯಾರೆಟ್, 22 ಕ್ಯಾರೆಟ್ 13,181 ರೂಪಾಯಿ. ಬೆಳ್ಳಿ 1 ಕೆಜಿ 245,100 ರೂಪಾಯಿ. ಪೆಟ್ರೋಲ್ 111 ರೂಪಾಯಿ. ಡೀಸೆಲ್ 97.8. ಇದು ನಿನ್ನೆ ರಾತ್ರಿ ವಹಿವಾಟು ಅಂತ್ಯಗೊಂಡಾಗಿನ ದರಗಳು. ಇನ್ನು ಇವತ್ತಿನ ಗಾದೆ ಮಾತು ಕೂಡ ಹೇಳಬೇಕಲ್ಲ. ಇವತ್ತಿನ ಗಾದೆ ಮಾತು ಕುಳಿತು ತಿಂದರೆ ಕುಡಿಕೆ ಹೊನ್ನು ಸಾಲದು. ಕುಳಿತು ತಿಂದರೆ ಕುಡಿಕೆ ಹೊನ್ನು ಸಾಲದು. ಇದು ಇಂದಿನ ಗಾದೆ ಮಾತು. ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ. ಇಂದಿನ ವಿಶೇಷ, ವಿಶ್ವ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ, ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ.

ಪ್ರೀತಿ ಏನೋ ಶುರು ಆಗುತ್ತೆ ಪ್ಲಾಸ್ಟಿಕ್ ಮೇಲೆ, ಆಮೇಲೆ ಅದನ್ನ ಬಿಡೋಕೆ ಆಗದ ಚಟವಾಗಿ ಪರಿಣಮಿಸುತ್ತೆ. ಈ ಪ್ಲಾಸ್ಟಿಕ್ ಇತಿಹಾಸ ಏನಿದೆ ಸಿಕ್ಕಾಪಟ್ಟೆ ರೋಚಕವಾಗಿದೆ. ಮೊದಲು ಆನೆ ದಂತದ ಹುಡುಕಾಟವನ್ನ ಮಾಡ್ತಾ ಇದ್ರು 19ನೇ ಶತಮಾನದ ಮಧ್ಯಭಾಗದಲ್ಲಿ. ಆಗ ಈ ಆಟ ಇದೆಯಲ್ಲ ಬಿಲಿಯರ್ಡ್ಸ್, ಒಂದು ಬಾಲ್ನ ತಳ್ಳುತ್ತಾರಲ್ಲ ಚೂಪಾದ ಕಡ್ಡಿ ಹಿಡಿದು, ಈ ಬಿಲಿಯರ್ಡ್ಸ್ ಆಟಕ್ಕೆ ಆನೆ ದಂತಗಳು ಬೇಕಾಗ್ತಾ ಇತ್ತು. ಇದನ್ನ ಹುಡುಕೋದಕ್ಕೆ ಸಾವಿರಾರು ಆನೆಗಳನ್ನು ಕೊಲ್ಲಬೇಕಾಗ್ತಾ ಇತ್ತು. ದಂತದ ಕೊರತೆ ಉಂಟಾಗ್ತಾ ಇತ್ತು, ಪ್ರಕೃತಿಗೆ ಹಾನಿ ಉಂಟಾಗ್ತಾ ಇತ್ತು. ಈ ದಂತಕ್ಕೆ ಪರ್ಯಾಯ ವಸ್ತು ಏನಾದರೂ ಇದೆಯಾ ಅಂತ ವಿಜ್ಞಾನಿಗಳು ಯೋಚಿಸೋದಕ್ಕೆ ಶುರು ಮಾಡಿದ್ರು. ಪರಿಸರ ಪ್ರಿಯರು ಏನು ಮಾಡಿದರು, ಯಾರು ಇದಕ್ಕೆ ಒಂದು ಪರ್ಯಾಯ ವಸ್ತುನ ಕಂಡುಹಿಡಿತಾರೆ ಅವರಿಗೆ $10,000 ಅಂತ ಒಂದು ಬಹುಮಾನವನ್ನು ಘೋಷಣೆ ಮಾಡಿದ್ದು. ಆಮೇಲೆ 1869ರ ಆಸುಪಾಸಿನಲ್ಲಿ ವೆಸ್ಲಿ ಹ್ಯಾಟ್, ಜಾನ್ ವೆಸ್ಲಿ ಹ್ಯಾಟ್ ಅನ್ನುವ ಅಮೆರಿಕನ್ ಸಂಶೋಧಕ ಸೆಲ್ಯುಲೋಸ್ ಸಸ್ಯದ ನಾರು ಮತ್ತು ಕರ್ಪೂರವನ್ನು ಬಳಸಿ ಸೆಲ್ಯುಲಾಯ್ಡ್ ಅನ್ನುವಂತಹ ಒಂದು ವಸ್ತುವನ್ನು ತಯಾರಿಸಿದರು. ಇದು ಪೂರ್ತಿ ಪ್ಲಾಸ್ಟಿಕ್ ಅಂತ ನಾವು ಹೇಳೋದಕ್ಕೆ ಆಗಲ್ಲ, ಆದರೆ ಇದು ಪ್ಲಾಸ್ಟಿಕ್ನ ಯುಗದ ಆರಂಭಕ್ಕೆ ಒಂದು ಶುರು ಕೊಡ್ತು, ಅಂದರೆ ಒಂದು ನಾಂದಿ ಹಾಡಿತು. ಪ್ಲಾಸ್ಟಿಕ್ ಹುಟ್ಟೋದಕ್ಕೆ ಕಾರಣವಾದ ಮೂಲ

ಘಟನೆ ಇದು. ಈಗ ನೀವು ಕೇಳಿದ್ರಲ್ಲ ರಾಜ ರಾಣಿ ಗೀತೆ, ಇದು ಸುಂದರ ನೀನು ಸುಂದರಿ ನಾನು ಚಿತ್ರದಿಂದ ಆರಿಸಿದ ಹಾಡು. ರಾಜೇಶ್ ಕೃಷ್ಣನ್ ಹಾಗೂ ಅರ್ಚನಾ ಉಡುಪ ಅವರ ಧ್ವನಿಗಳಲ್ಲಿತ್ತು. ಕೆ ಕಲ್ಯಾಣ್ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ರಾಜೇಶ್ ರಾಮನಾಥ್. ಇಂದಿನ ವಿಶೇಷ, ವಿಶ್ವ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ.

ತಣ್ಣನೆಯ ಗಾಳಿಯಲ್ಲಿ ಮೇಘದ ಹಾಗೆ ತೇಲಿದ್ರೆ ಎಂಥ ಚೆಂದ, ಎಂಥ ಸಂತೋಷ. ಯಾವುದೋ ನದಿಯಲ್ಲಿ, ನದಿ ದಡದಲ್ಲಿ ಕುಳಿತು ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸ್ತಾ ಇರ್ತೀರಿ. ಹಾಗೆಯೇ ನೀರನ್ನು ನಾವು ಕೈಯಲ್ಲಿ ಹಿಡಿದು ಹೀಗೆ ಇನ್ನೇನು ನೋಡಬೇಕು, ಅಲ್ಲಿ ನಿಮ್ಮ ಕೈಗೆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಬರುತ್ತೆ. ಅಯ್ಯೋ ಛೆ ಅಂತ ನೀವು ಅದನ್ನು ಎಸಿತೀರಿ. ಯಾರಪ್ಪ ಇದನ್ನು ಹಾಕಿದ್ದು ಅಂತ ಅಂದ್ಕೊಳ್ತೀರಿ. ಆಮೇಲೆ ಹಾಗೆ ಅಕ್ಕಪಕ್ಕ ನೋಡಿದ್ರೆ, ನಂಚೂರು ಕಣ್ಣನ್ನು ಹಾಯಿಸಿದರೆ ಎಷ್ಟೊಂದು ಪ್ಲಾಸ್ಟಿಕ್ ಬ್ಯಾಗುಗಳು ನದಿಯಲ್ಲಿ ತೇಲಾಡ್ತಾ ಇರುತ್ತೆ. ಹಾಗೇ ಯಾವುದಾದರೂ ರಸ್ತೆಯಲ್ಲಿ ನಡೆದು ಹೋಗುವಾಗ ನಿಮ್ಮ ಶೂಸ್ಗೆ, ನಿಮ್ಮ ನಡೀತಾ ಇರುವ ಹಾದಿಯಲ್ಲಿ ಬಂದು ಪ್ಲಾಸ್ಟಿಕ್ ತಗಲುತ್ತೆ. ಅಂದರೆ ಈ ಪ್ಲಾಸ್ಟಿಕ್ ಬಳಕೆ ಹೇಗೆ ಆಗಿದೆ ಅಂದರೆ, ಒಂದು ಸಣ್ಣ ಬೆಳಗಿನ ಟಿಫಿನ್ ಕ್ಯಾರಿಯರ್ ಕಟ್ಟುವುದರಿಂದ ಹಿಡಿದು ಅಂಗಡಿಗೆ ಹೋಗಿ ಸಾಮಾನು ತರೋದರಿಂದ ಹಿಡಿದು ಮತ್ತೇನೋ ಬೇಕಾದರೆ ಯಾವುದೇ ವಸ್ತುವನ್ನು ಮನೆಯಲ್ಲಿ ಎತ್ತಿಡೋಕ್ಕೆ, ಇಂಥ ಎಲ್ಲ ಕಾರಣಗಳಿಗೂ ನಾವು ಪ್ಲಾಸ್ಟಿಕ್ ಬ್ಯಾಗುಗಳನ್ನು ಉಪಯೋಗಿಸುವಂಥದ್ದು. ಕೆಲವರಂತೂ ಪ್ಲಾಸ್ಟಿಕ್ ಬ್ಯಾಗುಗಳನ್ನು ಉಪಯೋಗಿಸಿ ಆದಮೇಲೆ ಅದನ್ನು ಬಿಸಾಡೋದಿಲ್ಲ, ಅದನ್ನು ಶೇಖರಣೆ ಮಾಡ್ತಾ ಹೋಗ್ತಾರೆ. ಹೀಗೆ ಮತ್ತೆ ಮತ್ತೆ ಪ್ಲಾಸ್ಟಿಕ್ ಬ್ಯಾಗುಗಳು ಶೇಖರಣೆ ಆಗಿ ಪ್ಲಾಸ್ಟಿಕ್ ಬ್ಯಾಗ್ ತಯಾರಿಕೆ ಆಗದೇ ಇದ್ದರೂ ಕೂಡ ಮನೆಗಳಲ್ಲಿ ಶೇಖರಣೆ ಆಗಿರುವ ಪ್ಲಾಸ್ಟಿಕ್ ಬ್ಯಾಗುಗಳು ಹೊರಗೆ ಬಂದರೆ ಅದೊಂದು ದೊಡ್ಡ ಜ್ವಾಲಾಮುಖಿ ಸಿಡಿದ ಹಾಗೆ ಆಗೋದಂತೂ ಸತ್ಯ. ಪ್ಲಾಸ್ಟಿಕ್ ಬ್ಯಾಗುಗಳನ್ನು ಹೆಚ್ಚು ಹೆಚ್ಚು ನಾವು ಬಳಸ್ತಾ ಹೋದರೆ ಹೆಂಗೆಂಗೋ ಆಗುತ್ತಿದೆ. ಹಾಡು ಕೇಳಿದ್ವಲ್ಲ, ಹಾಳಾಗೋ ಲಕ್ಷಣ ಕಾಣುತ್ತಿದೆ, ಖಂಡಿತ ನಾವು ಹಾಳಾಗ್ತೀವಿ.

ಪ್ಲಾಸ್ಟಿಕ್ಗೆ ಹೇಳೋಣ ನ ನ ನ ನ ನೋ ನೋ ನೋ ನೋ ಅಂತ. ಇವತ್ತು ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ದಿನ, ಇದರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಂದಿನ ವಿಶೇಷದಲ್ಲಿ. ಈ ಪ್ಲಾಸ್ಟಿಕ್ನ ಇತಿಹಾಸವನ್ನು ನಾವು ನೋಡ್ತಾ ಇದ್ರೆ, ಜಾನ್ ವೆಸ್ಲಿ ಹ್ಯಾಟ್ ಇವರು ಸೆಲ್ಯುಲಾಯ್ಡ್ನ ತಯಾರಿಸಿದರು. ಆಮೇಲೆ ಅವರು 1869 ಆಸುಪಾಸಿನಲ್ಲಿ ಈ ಒಂದು ಸೆಲ್ಯುಲಾಯ್ಡ್ನ ತಯಾರಿಸಿದ್ದು, ಇದು ಪ್ಲಾಸ್ಟಿಕ್ ಯುಗಕ್ಕೆ ಒಂದು ನಾಂದಿ ಹಾಡಿದ್ದು. ಆಮೇಲೆ ಸುಮಾರು 1907 ವೇಳೆಗೆ ಲಿಯೋ ಬೇಕ್ಲ್ಯಾಂಡ್ ಅನ್ನೋರು, ಅವರು ರಸಾಯನ ತಜ್ಞರು, ಬೇಕ್ ಲೈಟ್ ಅನ್ನುವ ಒಂದು ವಸ್ತುವನ್ನು ಕಂಡುಹಿಡಿದರು. ಕಲ್ಲಿದ್ದಲಿನ ಟಾರ್ ಮತ್ತು ಇತರ ರಾಸಾಯನಿಕ ವಸ್ತುಗಳನ್ನು ಬಳಸಿ ಈ ಬೇಕ್ ಲೈಟ್ನ ಅವರು ತಯಾರಿಸಿದರು. ಇದಕ್ಕೆ ಒಂದು ಆಕಾರ ಕೊಟ್ಟರೆ, ಒಂದು ಸ್ವಲ್ಪ ಶಾಖ ಕೊಟ್ಟು ನೀರು ಮಾಡಿ ಅದಕ್ಕೆ ಒಂದು ಆಕಾರವನ್ನು ಕೊಟ್ಟರೆ ಅದು ಮತ್ತೆ ಕರಗ್ತಾ ಇರಲಿಲ್ಲ, ಗಟ್ಟಿಯಾಗಿ ನಿಲ್ತಾ ಇತ್ತು. ಇದೊಂದು ವಿಶೇಷವಾದ ವಸ್ತು ಅಂತ ಅವರು ಡಿಕ್ಲೇರ್ ಮಾಡಿದ್ರು. ಆಮೇಲೆ ವಿದ್ಯುತ್ತನ್ನು ಇದು ಹರಡುತ್ತಾ ಇಲ್ಲ ಅಂತ ಖಾತ್ರಿಪಡಿಸಿಕೊಂಡ್ರು. ಇದಾದ ಮೇಲೆ ಮೊದಲು ಈ ವಸ್ತುವಿನ ಅಂದರೆ ಪ್ಲಾಸ್ಟಿಕ್ನ ಬಳಕೆ ಆಗಿದ್ದು ರೇಡಿಯೋ, ಟೆಲಿಫೋನ್ ಮತ್ತು ವಿದ್ಯುತ್ ಸ್ವಿಚ್ ತಯಾರಿಕೆಗಳಲ್ಲಿ. ಆಮೇಲೆ ಏನಾಯಿತು

ದುನಿಯಾ ದುನಿಯಾ ಹಾಡು ಕೇಳಿದ್ರಲ್ಲ, ಪಾರ್ಥಸಾರಥಿ ಚಿತ್ರದಿಂದ ಆರಿಸಿದ್ದು, ಸಂತೋಷ್ ವೆಂಕಿಯವರ ಧ್ವನಿಯಲ್ಲಿತ್ತು. ರಾಬರ್ಟ್ ನವರಾಜ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ವಿಕ್ಟರ್ ಲೋಗಿದಾಸನ್. ದುನಿಯಾ ದುನಿಯಾ, ನಮ್ಮ ದುನಿಯಾ ಚೆನ್ನಾಗಿರಬೇಕಾದರೆ ನಾವು ಬಟ್ಟೆ ಬ್ಯಾಗ್ಗಳನ್ನು ಬಳಸಿದ್ರೆ, ಕೈನಲ್ಲಿ ಒಂದು ಬಟ್ಟೆ ಚೀಲ ಹಿಡಿದ್ರೆ ನಿಜವಾಗಿ ನಮ್ಮ ದುನಿಯಾ ಚೆನ್ನಾಗಿರುತ್ತೆ. ಆಯಿತು, ಈಗ ಪ್ಲಾಸ್ಟಿಕ್ನ 1859 ಸುಮಾರಿಗೆ ಒಬ್ಬ ಮೊದಲು ಕಂಡುಹಿಡಿದ, ಅದಾದಮೇಲೆ ಸೆಲ್ಯುಲಾಯ್ಡ್ ಅಂತ ಅದನ್ನು ಕರೆದ್ರು, ಅದಾದ ಮೇಲೆ ಮತ್ತೊಬ್ಬ ಬೇಕ್ಲೈಟ್ನ ನಿರ್ಮಾಣ ಮಾಡಿದ 1907 ಸುಮಾರಿಗೆ. ಇದೆಲ್ಲ ಆಯ್ತಲ್ಲ, ಪ್ಲಾಸ್ಟಿಕ್ ಮೊದಲು ನಿಜವಾಗಿ ಈಗ ನಾವು ಬಳಸ್ತಾ ಇದ್ದೀವಲ್ಲ, ಪಾಲಿಥೀನ್ ಬ್ಯಾಗ್ಸ್ ಅಂತ ಇದನ್ನು ನಾವು ಕರಿತೀವಿ, ಇದು ಸರಿಯಾಗಿ ಬಳಸೋದಕ್ಕೆ ಬಳಕೆಗೆ ಬಂದಿದ್ದು ಯಾವಾಗ ಅಂದರೆ 1959 ಆಸುಪಾಸಿನಲ್ಲಿ. ಸ್ಟೆನ್ ಗುಸ್ತಫ್ ಥೋಲಿನ್ ಅನ್ನುವ ಸ್ವೀಡನ್ ತಂತ್ರಜ್ಞ ಇದನ್ನು ಕಂಡುಹಿಡಿದಿದ್ದು. ಇದು ಎಂಥ ವಿಚಿತ್ರ ಅಂತಂದರೆ, ಪ್ಲಾಸ್ಟಿಕ್ನ ಕಂಡು ಹಿಡಿದಿದ್ದು ಯಾಕೆ ಆಯಿತು, ಮೊದಲು ಸೆಲ್ಯುಲಾಯ್ಡ್ ಕಂಡುಹಿಡಿದಿದ್ಯಾತಕ್ಕೆ, ಅದು ಐವರಿ ಬಳಸ್ತಾ ಇದ್ರು, ಅಂದರೆ ಆನೆ ದಂತಗಳನ್ನು ಒಂದು ಕ್ರೀಡಾ ವಸ್ತುವಿನ ಉತ್ಪಾದನೆಯಲ್ಲಿ ಬಳಸ್ತಾ ಇದ್ರು. ಅದನ್ನು ಅದಕ್ಕಾಗಿ ಹಲವಾರು ಆನೆಗಳನ್ನು ಕೊಲ್ಲಲಾಗ್ತಾ ಇತ್ತು. ಅದನ್ನು ತಡೆಯೋದಕ್ಕೋಸ್ಕರ ಒಂದು ವಸ್ತು ಬೇಕು ಅಂತ ಸೆಲ್ಯುಲಾಯ್ಡ್ನ ಹುಟ್ಟು ಆಯಿತು. 10,000 ರೂಪಾಯಿ ಬಹುಮಾನ ಕೂಡ ಆಗ, ರೂಪಾಯಿ ಅಲ್ಲ ಡಾಲರ್, ಬಹುಮಾನ ಕೂಡ ಆಗ ಘೋಷಿಸಲಾಗಿತ್ತು. ಇದೆಲ್ಲ ಕತೆ ಹೌದು. ಆಮೇಲೆ ಈ ವಸ್ತು ಏನು ಕಂಡು ಹಿಡಿದ್ರಲ್ಲ, ಇದು ಬೆಳೀತಾ ಬಂತು, ಅಂದರೆ ಬೇರೆ ಬೇರೆ ರೂಪಗಳನ್ನು ತಾಳ್ತಾ ಬಂತಲ್ಲ. ಜಾನ್ ವೆಸ್ಲಿ ಹ್ಯಾಟ್, ಆಮೇಲೆ ಅದನ್ನು ಬೇಕ್ಲೈಟ್ ಮಾಡಿದರು. ಇದೆಲ್ಲ ಆಯಿತು. ಈ ನಮ್ಮ ಸ್ವೀಡನ್ ವಿಜ್ಞಾನಿ ಈತ ಪ್ಲಾಸ್ಟಿಕ್ನ, ಅಂದರೆ ಸ್ಟೀನ್ ಗುಸ್ತಫ್ ಥೂಲಿನ್, ಇವರು ಪ್ಲಾಸ್ಟಿಕ್ನ ಕಂಡುಹಿಡಿದ ಅಥವಾ ಈ ಪಾಲಿಥೀನ್ ಬ್ಯಾಗ್ನ ನಿರ್ಮಾಣ ಮಾಡಿದ ಉದ್ದೇಶ ಕೇಳಿದರೆ ನಿಜವಾಗಿ ಆಶ್ಚರ್ಯ ಅನಿಸುತ್ತೆ. ಯಾಕೆ ಅಂದರೆ, 100+ ಮರಗಳನ್ನು ಕಡಿದು ಆಗ ಕಾಗದದ ಬ್ಯಾಗ್ಗಳನ್ನು ತಯಾರಿಸ್ತಾ ಇದ್ರು. ಕಾಗದದ ಒಂದು ಕಾಗದ ಅಥವಾ ಒಂದು ಪುಸ್ತಕ ಆಗಬೇಕಾದರೆ ಅದಕ್ಕೆ ಹಲವಾರು ಮರಗಳನ್ನು ಕಡಿತಾ ಇದ್ದಾರೆ. ಆದ್ದರಿಂದ ಪದೇ ಪದೇ ಬಳಸೋದಕ್ಕೆ ಸಾಧ್ಯ ಆಗುವಂತಹ ಒಂದು ಬ್ಯಾಗ್ನ ನಾವೇನಾದರೂ ತಯಾರಿ ಮಾಡಿದರೆ ಅದೆಂಥ ಉಪಯೋಗ ಆಗುತ್ತೆ? ಮರಗಳನ್ನು ಕಡಿಯೋದು ಕಡಿಮೆ ಆಗುತ್ತಲ್ಲ ಅನ್ನೋ ಕಾರಣಕ್ಕಾಗಿ ಈತ ಈ ಪಾಲಿಥೀನ್ ಬ್ಯಾಗ್ಗಳನ್ನು ವಿನ್ಯಾಸ ಮಾಡಿದ್ದು. ಆದರೆ ಆತ ಪಾಲಿಥೀನ್ ಬ್ಯಾಗ್ನ ವಿನ್ಯಾಸ ಮಾಡಿ

ಹೇಳಿದಾಗ ಇಡೀ ಜಗತ್ತು ಖುಷಿಪಟ್ಟಿತ್ತು. ಆತ ಹೀಗೆ ಜನ ಅದನ್ನು ಬಳಸಿ ಎಸೀತಾರೆ ಅಂತ ಕನಸು ಮನಸ್ಸಿನಲ್ಲೂ ಆಲೋಚನೆ ಮಾಡಿರಲಿಲ್ಲ.

ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ. ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ಲಾಸ್ಟಿಕ್ ಕಥೆ ಎಷ್ಟು ರೋಚಕವಾಗಿದೆ. ಹೀಗೆ ಪ್ಲಾಸ್ಟಿಕ್ ಬೆಳೀತಾ ಬಂತಲ್ಲ, 1959 ಆಸುಪಾಸಿನಲ್ಲಿ ಪಾಪ ಈ ಥೂಲಿನ ಇದನ್ನು ಕಂಡುಹಿಡಿದಿದ್ದು ಯಾತಕ್ಕೆ ಅಂದರೆ ಮರಗಳನ್ನು ಉಳಿಸೋದಕ್ಕೆ. ಕೋಟಿ ಕೋಟಿ ಸಾವಿರಾರು ಮರಗಳನ್ನು ಕಡಿತಾ ಇದ್ದಾರೆ ಕಾಗದಗಳಿಗಾಗಿ. ಒಂದು ರೀಯೂಸಬಲ್ ಬ್ಯಾಗ್ನ ನಾನು ತಯಾರು ಮಾಡಿದರೆ, ಅಂದರೆ ಪುನರ್ಬಳಕೆ ಆಗುವಂತಹ ಒಂದು ಬ್ಯಾಗ್ನ ಮಾಡಿದರೆ ಅದನ್ನು ಜನ ಮತ್ತೆ ಮತ್ತೆ ಬಳಸ್ತಾರೆ, ಮರಗಳು ಉಳಿಯುತ್ತವೆ ಅಂತ ಆತ ಆರಂಭದಲ್ಲಿ ಯೋಚನೆ ಮಾಡಿದ್ದು. ಅದಕ್ಕಾಗಿ ಪಾಲಿಥಿನ್ ಬ್ಯಾಗ್ನ ಅವರು ತಯಾರಿಸಿದರು. ಆದರೆ ನಾವೇನು ಮಾಡಿದ್ವಿ, ಮತ್ತೆ ಮತ್ತೆ ಮತ್ತೆ ಮತ್ತೆ ಅದನ್ನು ಉಪಯೋಗಿಸಿದ್ವಿ, ಹಾಗೆ ಅದನ್ನು ಎಸೆದ್ವಿ, ಹಾಗೆ ನೂರಾರು ಶೈಲಿಯ ಬ್ಯಾಗುಗಳು ಬಳಕೆಗೆ ಬಂದವು. ಸುಮಾರು ನಾವು ಬಿಸಾಡುವ ಪ್ಲಾಸ್ಟಿಕ್ ಏನಿದೆ, 80 ಲಕ್ಷ ಟನ್ ಪ್ಲಾಸ್ಟಿಕ್ ಸಮುದ್ರವನ್ನು ಪ್ರತಿ ದಿನ ಸೇರ್ತಾ ಇದೆ. ಅಂದರೆ ಪ್ರತಿ ನಿಮಿಷಕ್ಕೆ

ಊಹೆ ಮಾಡಿ ಅದರ ಗಾತ್ರ ಹೇಗೆ. ಪ್ರತಿ ನಿಮಿಷಕ್ಕೆ ಒಂದು ಕಸದ ಲಾರಿಯಷ್ಟು ಪ್ಲಾಸ್ಟಿಕ್ ಸಮುದ್ರವನ್ನು ಸೇರ್ತಾ ಇದೆ ಅಂತ. ಇದರಿಂದ ಸಾಯ್ತಾ ಇರುವ ಜೀವಿಗಳ ಪ್ರಮಾಣ 100,00,000ಕ್ಕೂ ಹೆಚ್ಚು. ಇನ್ನು ಮೈಕ್ರೋ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ, ಸಮುದ್ರ ಸೇರಿದ ಪ್ಲಾಸ್ಟಿಕ್ ಏನಿದೆ ಇದು ಸಣ್ಣ ಕಣಗಳಾಗಿ ಮೈಕ್ರೋ ಪ್ಲಾಸ್ಟಿಕ್ ಆಗಿ ಒಡೆಯುತ್ತೆ. ಇದನ್ನು ಮೀನುಗಳು ತಿನ್ನತ್ವೆ, ಆ ಮೀನುಗಳನ್ನು ಮನುಷ್ಯರು ತಿಂತಾರೆ. ನಾವು ಎಷ್ಟು ಪ್ಲಾಸ್ಟಿಕ್ ತಿಂತೀವಿ, ಅರೆ ನಾವೆಲ್ಲರೂ ತಿಂತೀವಿ ಅನ್ಬಹುದು. ಆದರೆ ನಾವು ಅಂದಾಜು ಪ್ರಕಾರ ನಮಗೇ ಗೊತ್ತಿಲ್ಲದ ಹಾಗೆ ಒಂದು ವಾರಕ್ಕೆ ಒಂದು ಕ್ರೆಡಿಟ್ ಕಾರ್ಡ್ ಗಾತ್ರದ ಪ್ಲಾಸ್ಟಿಕ್ಕನ್ನು ತಿಂತಾ ಇದ್ದೀವಿ. ಸುಮಾರು 5 ಗ್ರಾಂ ಪ್ಲಾಸ್ಟಿಕ್ ಆಹಾರ, ನೀರು ಮತ್ತು ಬೇರೆ ಬೇರೆ ರೂಪದಲ್ಲಿ ನಮ್ಮೊಳಗೆ ಹೋಗ್ತಾ ಇದೆ. ಅಬ್ಬಾ ಪ್ಲಾಸ್ಟಿಕ್ಕೇ.

ಉದಿತ್ ನಾರಾಯಣ್ ಹಾಗೂ ಸಂಗಡಿಗರು ಹಾಡಿದ ಗೋಕರ್ಣ ಚಿತ್ರದ ಗೀತೆ ಕೇಳಿದಿರಿ. ಉಪೇಂದ್ರ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಗುರುಕಿರಣ್. ಒಟ್ಟಿನಲ್ಲಿ ಈ ಪ್ಲಾಸ್ಟಿಕ್ಕಿನ ಕಥೆ ಎಷ್ಟು ರೋಚಕವಾಗಿದೆ ಅಲ್ಲ. ನಾವು ಎಸೆದ ಪ್ಲಾಸ್ಟಿಕ್ ಏನಿದೆ ಇದು ಎಲ್ಲೂ ಹೋಗೋದಿಲ್ಲ, ನಾವು ತಿನ್ನುವ ತಟ್ಟೆಗೆ ಮತ್ತೆ ವಾಪಸ್ ಬರ್ತಾ ಇದೆ. ಒಳ್ಳೆ ಉದ್ದೇಶಕ್ಕೆ ತಯಾರಾದ ಪ್ಲಾಸ್ಟಿಕ್, ಹಲವು ಮರಗಳನ್ನು ಉಳಿಸಬೇಕು ಅಂತ ಹುಟ್ಟಿದ ಪ್ಲಾಸ್ಟಿಕ್ ಇವತ್ತು ಎಷ್ಟೆಲ್ಲ ಅನಾಹುತವನ್ನು ಸೃಷ್ಟಿ ಮಾಡ್ತಾ ಇದೆ ಅಲ್ಲ. ಇವತ್ತು ವಿಶ್ವ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ದಿನ, ಅಂದರೆ ವಿಶ್ವ ಪ್ಲಾಸ್ಟಿಕ್ ಚೀಲದ ವಿರೋಧಿ ದಿನ ಅಥವಾ ಮುಕ್ತ ದಿನ. ಅದನ್ನು ಬಳಸದೇ ನಾವು ಕೃತಿಯಲ್ಲಿ ತರ್ತೀವಿ, ನಾವು ಬಟ್ಟೆಯ ಚೀಲಗಳನ್ನು ಬಳಸ್ತೀವಿ ಅಂತ ನಾವು ಪ್ರತಿಜ್ಞೆ ಮಾಡುವ ದಿನ. ಇಂದಿನ ವಿಶೇಷ ವಿಶ್ವ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ, ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ. ಪ್ರಸ್ತುತಿ ಬಿಕೆ ಸುಮತಿ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ ಕೇಳಿದಿರಿ. ಈಗ ಸಮಯ 10 ಗಂಟೆ. ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜಪಾನ್ನ ಪ್ರಧಾನಿ ಪಾಕಿಸ್ತಾನದಿಂದ ನಡೆಯುತ್ತಿರುವಂತಹ ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಎಲ್ಲಾ ರೀತಿಯ ಭಯೋತ್ಪಾದನೆ ಮತ್ತು ಹಿಂಸಾತ್ಮಕ ಉಗ್ರವಾದವನ್ನು ಸ್ಪಷ್ಟ ಮತ್ತು ತೀವ್ರವಾಗಿ ಖಂಡಿಸಿದ್ದಾರೆ. 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯ ಜಂಟಿ ಪ್ರಕಟಣೆಯಲ್ಲಿ ಈ ವಿಷಯ ತಿಳಿಸಲಾಗಿದೆ. ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಪಕ್ಷದ ಸಾಂಸ್ಥಿಕ ಚುನಾವಣೆ ಮತ್ತು ಪಕ್ಷದ ಅಧಿಕೃತ ಸಹಿದಾರರಿಗೆ ಸಂಬಂಧಪಟ್ಟಂತೆ ಉದ್ಭವಿಸಿರುವಂತಹ ಪರಸ್ಪರ ವಿರುದ್ಧದ ಹಕ್ಕು ಪ್ರತಿಪಾದನೆಗಳ ಕುರಿತು ಪ್ರತಿಕ್ರಿಯೆ ಸಲ್ಲಿಸುವಂತೆ ಭಾರತದ ಚುನಾವಣಾ ಆಯೋಗ ಪಕ್ಷದ ಉಭಯ ಬಣಗಳಿಗೆ ಸೂಚಿಸಿದೆ. ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಮತ್ತು ಪಕ್ಷದ ನಾಯಕ ರಿತಬ್ರತ ಬ್ಯಾನರ್ಜಿ ಅವರಿಗೆ ಪ್ರತ್ಯೇಕ ಪತ್ರಗಳನ್ನು ಬರೆದಿರುವುದಾಗಿ ಚುನಾವಣಾ ಆಯೋಗ ತಿಳಿಸಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಗ್ಲೋಬಲ್ ಚೆಸ್ ಲೀಗ್ ಸಿಇಒ ಗೌರವ್ ರಕ್ಷಿತ್ ಮತ್ತು ಕರ್ನಾಟಕ ಡಿಜಿಟಲ್ ಎಕನಾಮಿಕ್ ಮಿಷನ್ ಸಿಇಒ ಸಂಜೀವ್ ಕುಮಾರ್ ಗುಪ್ತಾ ಅವರೊಂದಿಗೆ ಚರ್ಚೆಯನ್ನು ನಡೆಸಲಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಷನ್ ಮ್ಯಾನೇಜ್ಮೆಂಟ್ನಲ್ಲಿ ಕೃಷಿ ತಂತ್ರಜ್ಞಾನ ಮತ್ತು ಪ್ಲಾಂಟೇಷನ್ 5.0 ಅಂತಾರಾಷ್ಟ್ರೀಯ ಶೃಂಗಸಭೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಭಾರತೀಯ ಕ್ರೈಸ್ತರ ದಿನದ ಪ್ರಯುಕ್ತ ಇಂದು ಚಿಕ್ಕಬಳ್ಳಾಪುರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಉಕ್ರೇನ್ ರಾಜಧಾನಿ ಕೈ ಮೇಲೆ ರಷ್ಯಾ ನಡೆಸಿದ ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯಲ್ಲಿ 27 ಜನರು ಮೃತಪಟ್ಟಿದ್ದು 90 ಮಂದಿ ಗಾಯಗೊಂಡಿದ್ದಾರೆ. ಕೈವಾನ್ನಾದ್ಯಂತ 30 ಸ್ಥಳಗಳ ಮೇಲೆ ದಾಳಿಯಾಗಿದ್ದು ಮುಖ್ಯವಾಗಿ ವಸತಿ ಕಟ್ಟಡಗಳು ಮತ್ತು ನಾಗರಿಕ ಮೂಲಸೌಕರ್ಯ ಹಾನಿಯಾಗಿದೆ. ಆಂಧ್ರಪ್ರದೇಶದ ಮಾರ್ಕಾಪುರಂ ಜಿಲ್ಲೆಯಲ್ಲಿ ಇಂದು ಮುಂಜಾನೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ 4 ಮೃತಪಟ್ಟಿದ್ದು 8 ಮಂದಿ ಗಾಯಗೊಂಡಿದ್ದಾರೆ. ಕಂಭಂ ವೈ ಜಂಕ್ಷನ್ ಸಮೀಪ ನಿಲ್ಲಿಸಿದ ಆಟೋಗೆ ಅತಿ ವೇಗವಾಗಿ ಬಂದ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಬ್ಯಾಡ್ಮಿಂಟನ್ನಲ್ಲಿ ಮಾರ್ಕ್ಹ್ಯಾಮ್ನಲ್ಲಿ ನಡೆದಂತಹ ಮಹಿಳಾ ಸಿಂಗಲ್ಸ್ ವಿಭಾಗದ 2ನೇ ಸುತ್ತಿನ ಪಂದ್ಯದಲ್ಲಿ ತಾನ್ಯಾ ಹೇಮನಾಥ್ ಸೋತ ನಂತರ ಕೆನಡಾ ಓಪನ್ ಸೂಪರ್ 300 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಭಿಯಾನ ಕೊನೆಗೊಂಡಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 11 ಗಂಟೆಗೆ ಕೇಳಲಿದ್ದೀರಿ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಸಮಯ 10:03. ಈಗ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಓಲ್ಡ್ ಈಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ತಂದೆ ಮಕ್ಕಳು ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಕೇಳಿದಿರಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ, ರಾಗ ಸಂಯೋಜನೆ ಮಾಡಿದವರು ಜಿ ಕೆ ವೆಂಕಟೇಶ್.

ಕುಲಗೌರವ ಚಿತ್ರಕ್ಕೆಂದು ಪಿ ಸುಶೀಲಾ ಅವರು ಹಾಡಿದ ಗೀತೆ ಕೇಳಿದಿರಿ. ಆರ್ಎನ್ಜಿ ಗೋಪಾಲ್ ಅವರ ರಚನೆಗೆ ಸಂಗೀತ ನೀಡಿದವರು ಟಿಜಿ ಲಿಂಗಪ್ಪ. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಯಾರೇ ಬಂದವರು. ಈ ಗೀತೆ ಕೂಡ ಕುಲಗೌರವ ಚಿತ್ರದ್ದು. ಹಾಡಿದವರು ಪಿ ಸುಶೀಲಾ, ಸಾಹಿತ್ಯ ಆರ್ಎನ್ಜಿ ಗೋಪಾಲ್, ಸಂಗೀತ ಟಿಜಿ ಲಿಂಗಪ್ಪ.

ಘಂಟಸಾಲ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ರಚನೆ ಕೇಳಿದಿರಿ. ಚಂದ್ರಹಾಸ ಚಿತ್ರದ ಗೀತೆ ಇದು. ಸಂಗೀತ ನೀಡಿದವರು ಎಸ್ ಹನುಮಂತರಾವ್.

ಹುಣಸೂರು ಕೃಷ್ಣಮೂರ್ತಿಗಳ ರಚನೆ ಕೇಳಿದಿರಿ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆ ವೀರ ಸಂಕಲ್ಪ ಚಿತ್ರದ್ದು. ಹಾಡಿದವರು ಪಿ ನಾಗೇಶ್ವರ ರಾವ್.

ಅನ್ನಪೂರ್ಣ ಚಿತ್ರಕ್ಕೆಂದು ಪಿ ಲೀಲಾ ಹಾಗೂ ಜಯದೇವ್ ಅವರು ಹಾಡಿದ ಗೀತೆ ಕೇಳಿದಿರಿ. ಜಿ ಉದಯಶಂಕರ್ ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ರಾಜನ್ ನಾಗೇಂದ್ರ.

ಪಿ.ವಿ. ಶ್ರೀನಿವಾಸ್ ಹಾಗೂ ಪಿ. ಲೀಲಾ ಅವರ ಧ್ವನಿಗಳಲ್ಲಿ ರಣಧೀರ ಕಂಠೀರವ ಚಿತ್ರದ ಗೀತೆ ಕೇಳಿದಿರಿ. ಜಿ.ಕೆ. ವೆಂಕಟೇಶ್ ಅವರ ರಾಗ ಸಂಯೋಜನೆ ಇದು. ಜಯದೇವ ಕವಿಯ ಅಷ್ಟಪದಿಗಳು.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಅನುಗ್ರಹ ಚಿತ್ರದ ಗೀತೆ ಕೇಳಿದಿರಿ. ಎಚ್ ಎಲ್ ಶೇಷಚಂದ್ರಿಕಾ ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ರಾಜನ್ ನಾಗೇಂದ್ರ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಧ್ವನಿಗಳಲ್ಲಿ ಅರುಣ್ ಜಯಗೋಪಾಲ್ ಅವರ ರಚನೆ ಕೇಳಿದಿರಿ. ಮಕ್ಕಳ ಸೈನ್ಯ ಚಿತ್ರದ ಗೀತೆ ಇದು. ಈ ಗೀತೆಗೆ ಸಂಗೀತ ನೀಡಿದವರು ಎಂಎಸ್ ವಿಶ್ವನಾಥನ್.

ವಿಕಿ ಸುಮಿತ್ರ ಅವರ ಧ್ವನಿಯಲ್ಲಿ ಗೀತಾಪ್ರಿಯ ಅವರ ರಚನೆ ಕೇಳಿದಿರಿ. ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು. ಈ ಗೀತೆಯನ್ನು ಕಲ್ಯಾಣಿ ಚಿತ್ರದಿಂದ ಆರಿಸಲಾಗಿತ್ತು.

ಸಾಕ್ಷಾತ್ಕಾರ ಚಿತ್ರಕ್ಕೆಂದು ಪಿ ಸುಶೀಲಾ ಅವರು ಹಾಡಿದ ಗೀತೆ ಕೇಳಿದಿರಿ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ

ನವಭಾವ ನವಜೀವ ನವರಸ ವಾಹಿನಿಗಳನ್ನ ಕೇಳಿದಿರಿ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಕೊನೆಯದಾಗಿ ನೀವು ಕೇಳಿದ್ದು ಉಪಾಸನೆ ಚಿತ್ರದ ಗೀತೆ, ಹಾಡಿದವರು ಎಸ್ ಜಾನಕಿ. ಆತ್ಮೀಯ ಶ್ರೋತೃ ಬಾಂಧವರೇ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸೋಣ. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಸಮಯ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಶ್ರೀ ಅಮರನಾಥ ಯಾತ್ರೆ ಪಹಲ್ಗಾಮ್ ಮತ್ತು ಬಾಲ್ತಾಲ್ ಮಾರ್ಗಗಳಿಂದ ಇಂದು ಬೆಳಗ್ಗೆ ಆರಂಭವಾಗಿದೆ. 57 ದಿನಗಳ ಈ ಪವಿತ್ರ ಯಾತ್ರೆಯಲ್ಲಿ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಅಮರನಾಥ ಯಾತ್ರೆ ಕೈಗೊಂಡಿರುವ ಯಾತ್ರಾರ್ಥಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಭಾಶಯ ಕೋರಿದ್ದಾರೆ. ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಎಲ್ಲ ಆರೋಪಗಳನ್ನು ನ್ಯಾಯಯುತ ಮತ್ತು ಸಮಗ್ರ ತನಿಖೆಗೆ ಒಳಪಡಿಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ವಿಎಚ್ಪಿ ಅಧ್ಯಕ್ಷ ಅಲೋಕ್ ಕುಮಾರ್ ಆಗ್ರಹಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಇದೇ 5ರಂದು ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಲೋಕಾರ್ಪಣೆಗೊಳ್ಳಲಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಮೆ ಅನಾವರಣ ಮಾಡಲಿದ್ದಾರೆ ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಇಂದು ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಮಿತಿ ಸೂಚಕ ಸೆನ್ಸೆಕ್ಸ್ 546 ಅಂಕಗಳಷ್ಟು ಏರಿಕೆಯಾಗಿ 78,048 ಅಂಕಗಳಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಮಿತಿ ಸೂಚಕ ನಿಫ್ಟಿ 174 ಅಂಕಗಳಷ್ಟು ಏರಿಕೆಯನ್ನು ಕಂಡು 24,347 ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 19 ಪೈಸೆ ಏರಿಕೆಯಾಗಿ 95.16 ರೂಪಾಯಿಯಷ್ಟಾಗಿದೆ. ಭಾರತ ಮತ್ತು ಶ್ರೀಲಂಕಾ ಪುರುಷರ ತಂಡಗಳ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿಯ ವೇಳಾಪಟ್ಟಿಯನ್ನು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಪ್ರಕಟಿಸಿದ್ದು ಮುಂದಿನ ತಿಂಗಳು 15-27 ಪಂದ್ಯಾವಳಿ ಜರುಗಲಿದೆ. ಆರ್ಲಿಂಗ್ಟನ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಇಂದು ಆಸ್ಟ್ರೇಲಿಯಾ ತಂಡ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 11:30 ಅಂದರೆ ರಾತ್ರಿ 11:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಸುದ್ದಿ ಮುಖ್ಯಾಂಶಗಳನ್ನು 1:00 ಕೇಳಲಿದ್ದೀರಿ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 11:02:52 ಆತ್ಮೀಯ ಕೇಳುಗರಿಗೆಲ್ಲ ಮಧು ಮಾಲತಿ ಮಾಡುವ ನಮಸ್ಕಾರಗಳು.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

102.9 FM ಇದು ನಿಮ್ಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

102.9 ಎಫ್ಎಂ ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಮನೋರಂಜನೆಯ ಮುಂಚೂಣಿಯಲ್ಲಿ ನಿಮ್ಮ ವಿವಿಧ ಭಾರತಿ ಸುಮಧುರ ಹಾಡುಗಳೊಂದಿಗೆ ನಾನು ಮಧುಮಾಲತಿ. ಕಾರ್ಯಕ್ರಮ ಕಲಾಭಾರತಿ. ಕಲಾಭಾರತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ಕಲಾಭಾರತಿ ಕಾರ್ಯಕ್ರಮದ ಇಂದಿನ ತಾರೆ ಯಾರು ಗೊತ್ತಾ? ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂದ್ರೆ ಕಣ್ಣಲ್ಲೇ ಮಾತಾಡೋ ಕುಡಿಕೆನ್ನೆಯ ಬೆಡಗಿ ಯಾರು ಗೊತ್ತಾ? ರಚಿತಾ ರಾಮ್. ಇಂದಿನ ಕಲಾಭಾರತಿ ಕಾರ್ಯಕ್ರಮದ ತಾರೆ ರಚಿತಾ ರಾಮ್. ಕೇಳ್ತಾ ಇರಿ 102.9 ಎಫ್ಎಂ. ರಚಿತಾ ರಾಮ್ ಬಗ್ಗೆ ಒಂದಷ್ಟು ವಿಷಯಗಳು, ಒಂದಷ್ಟು ಹಾಡುಗಳನ್ನ ಕೇಳ್ತಾ ಬರೋಣ ನಿಮ್ಮ ನೆಚ್ಚಿನ ವಿವಿಧ ಭಾರತಿ 102.9 ಎಫ್ಎಂನಲ್ಲಿ.

ಹೌದು, ಬುಲ್ಬುಲ್ ಮಾತಾಡೋಕ್ಕಿಲ್ವಾ ಅಂತ ಕೇಳಿದ್ರೆ ಸಾಕು ನೆನಪಾಗೋದೆ ಈಗ ರಚಿತಾ ರಾಮ್ ಅವರು. ಹೌದು, ಕನ್ನಡದ ಅಪ್ಪಟ ಕನ್ನಡತಿ ಬೆಡಗಿ ರಚಿತಾ ರಾಮ್ ಅವ್ರ ಬಗ್ಗೆ ಮಾತಾಡೋಣ. ವಿವಿಧ ದೂರದರ್ಶನ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾರೆ ಇವರು ಮೊದಲನೇದಾಗಿ. ನಂತರ 2013 ಬುಲ್ಬುಲ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. ಈ ಒಂದು ಚಿತ್ರಕ್ಕಾಗಿ ಅವರಿಗೆ ಅತ್ಯುತ್ತಮ ಫಿಲಿಮ್ ಫೇರ್ ಪ್ರಶಸ್ತಿಯು ಕೂಡ ಸಿಗುತ್ತೆ. ನಂತರ 2015 ರನ್ನಾ ಚಿತ್ರಕ್ಕಾಗಿ ಅವರಿಗೆ ಒಂದು ಪ್ರಶಸ್ತಿಯು ಕೂಡ, ಕನ್ನಡದ ಅತ್ಯುತ್ತಮ ನಟಿಗಾಗಿ ಫಿಲಿಮ್ ಫೇರ್ ವಿಮರ್ಶಕರ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಳ್ತಾರೆ. ಚಕ್ರವ್ಯೂಹ 2016 ಅದು ಕೂಡ ಬಿಡುಗಡೆ ಆಗುತ್ತೆ. ಪುಷ್ಪಕ ವಿಮಾನ, ಭರ್ಜರಿ, ಅಯೋಗ್ಯ, ಹಾಗೆ ಸೀತಾರಾಮ ಕಲ್ಯಾಣ, ನಟ ಸಾರ್ವಭೌಮ, ಆಯುಷ್ಮಾನ್ ಭವ, ಮಾನ್ಸೂನ್ ರಾಗ, ಕ್ರಾಂತಿ, ಹೀಗೆ ಹಲವಾರು ಯಶಸ್ವಿ ಚಿತ್ರಗಳ ಮೂಲಕ ಕನ್ನಡಿಗರ ಮನ ಮಾತಾಗಿರುವಂತಹ ರಚಿತಾ ರಾಮ್ ಇಂದಿನ ನಮ್ಮ ಕಲಾಭಾರತಿ ಕಾರ್ಯಕ್ರಮದ ತಾರೆ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
0: ಕಲಾಭಾರತಿ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ರಚಿತಾ ರಾಮ್ ಅವರ ಬಗೆಗಿನ ಒಂದಷ್ಟು ಮಾತು. ಮೊದಲನೇದಾಗಿ 2013 ಬುಲ್ಬುಲ್ ಚಿತ್ರದ ಮೂಲಕ ತುಂಬಾನೇ ಫೇಮಸ್ ಆಗ್ತಾರೆ, ತುಂಬಾನೇ ಜನಪ್ರಿಯರಾಗ್ತಾರೆ ನಮ್ಮ ರಚಿತಾ ರಾಮ್ ಕಾವೇರಿ ಪಾತ್ರದಲ್ಲಿ ದರ್ಶನ್ ಅವರ ಅಭಿನಯದೊಂದಿಗೆ. ಹಾಗೆ ಅಂಬರೀಷ ಚಿತ್ರದಲ್ಲಿ ದರ್ಶನ್ ಅವರೊಂದಿಗೆ ತೆರೆಯನ್ನು ಹಂಚ್ಕೊಳ್ತಾರೆ ಕರುಣಾ ಪಾತ್ರದಲ್ಲಿ, ಹಾಗೆ ದಿಲ್ ರಂಗೀಲಾ ಖುಷಿ ಪಾತ್ರದಲ್ಲಿ, ಹಾಗೆ ರನ್ನಾ ಒಂದು ಈ ಚಿತ್ರದಲ್ಲಿ ರುಕ್ಮಿಣಿ ಪಾತ್ರದಲ್ಲಿ ಅವರು ಅಭಿನಯಿಸ್ತಾರೆ. ರಥಾವರ ಈ ಚಿತ್ರದಲ್ಲಿ ವಿಶೇಷವಾಗಿ ಬಹಳ ಚಂದೊಳ್ಳಿ ಚೆಲುವೆಯಾಗಿ ಕಾಣಿಸ್ಕೊಳ್ತಾರೆ ನವಮಿ ಈ ಒಂದು ಪಾತ್ರದಲ್ಲಿ, ಹಾಗೆ ಚಕ್ರವ್ಯೂಹದಲ್ಲಿ ಅಂಜಲಿ ಪಾತ್ರದಲ್ಲಿ, ಹಾಗೆ ಅತಿಥಿ ಪಾತ್ರಗಳನ್ನು ಕೂಡ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಜಗ್ಗುದಾದ, ಹಾಗೆ ಮುಕುಂದ ಮುರಾರಿ ಆಗಿರಬಹುದು, ಇನ್ನು ಪುಷ್ಪಕ ವಿಮಾನ ಈ ಒಂದು ಚಿತ್ರದಲ್ಲಿ, ಭರ್ಜರಿ ಚಿತ್ರದಲ್ಲಿ ಬಹಳ, ಈ ಭರ್ಜರಿ ಚಿತ್ರದಲ್ಲಂತೂ ಗೌರಿಯ ಪಾತ್ರದಲ್ಲಿ ಅತ್ಯದ್ಭುತವಾದಂತಹ ಅಭಿನಯ ಅಂತಲೇ ಹೇಳಬಹುದು. ಇನ್ನು ಅಯೋಗ್ಯ ಚಿತ್ರವಂತೂ ಏಳು ಮಾಡಿಸಿದಂತಹ ಜೋಡಿ, ಈಗಷ್ಟೇ ಹಾಡು ಕೇಳ್ಕೊಂಡು ಬಂದ್ವಿ. ಈ ಹಾಡಂತೂ ಎಲ್ಲೆಡೆ ತುಂಬಾ ಸಿಕ್ಕಾಪಟ್ಟೆ ಹಿಟ್, ಸೂಪರ್ ಹಿಟ್ ಆಯಿತು. ಹಾಗೆ ವಿಶೇಷ ಪಾತ್ರದಲ್ಲಿ ದಿವೆಲ್ಲನ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ, ಹಾಗೆ ಸೀತಾರಾಮ ಕಲ್ಯಾಣ ಚಿತ್ರದಲ್ಲಿ ಗೀತಾ ಪಾತ್ರದಲ್ಲಿ, ನಟ ಸಾರ್ವಭೌಮ ಚಿತ್ರದಲ್ಲಿ ಸಾಕ್ಷಿ ಪಾತ್ರದಲ್ಲಿ, ಹಾಗೆ ರುಸ್ತುಂ, ಭರಾಟೆ, ಆಯುಷ್ಮಾನ್ ಭವ, ಇನ್ನು ಲವ್ ಯು ರಚ್ಚು ಚಿತ್ರದಲ್ಲಂತೂ ಬಹಳ ಅದ್ಭುತ ಕಾಣಿಸ್ಕೊಂಡಿದ್ದಾರೆ ನಮ್ಮ ರಚ್ಚು. ಇನ್ನು ಏಕಲವ್ಯ ಚಿತ್ರದಲ್ಲಿ ಸ್ವಾತಿ ಪಾತ್ರದಲ್ಲಂತೂ ಅದ್ಭುತವಾದಂತಹ ನಟನೆ, ವಿಶೇಷ ಪಾತ್ರದಲ್ಲಿ ಜೇಮ್ಸ್ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ನಮ್ಮ ಡಾಲಿ ಅವ್ರ ಜೊತೆ ಮಾನ್ಸೂನ್ ರಾಗ ಚಿತ್ರದಲ್ಲಿಯೂ ಒಂದು ವಿಶೇಷವಾದಂತಹ ಒಂದು ಅಭಿನಯವನ್ನು ಅವರು ನೀಡಿದ್ದಾರೆ. ಇನ್ನು ಕ್ರಾಂತಿ ಚಿತ್ರದಲ್ಲಿ ವೀರಂ, ಹಾಗೆ ಮ್ಯಾಟ್ನಿ, ಸಂಜು ವೆಡ್ಸ್ ಗೀತಾ ಭಾಗ 2 ಚಿತ್ರದಲ್ಲೂ ಕೂಡ ಅತ್ಯದ್ಭುತವಾದಂತಹ ಅಭಿನಯ ಇವರದು. ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿ ಕನ್ನಡಿಗರ ಮನ ಮನಸ್ಸನ್ನು ಗೆದ್ದಿರುವಂತಹ ಅತ್ಯದ್ಭುತ ಕನ್ನಡಿಗರ ಒಂದು ಜನಪ್ರಿಯ ಬೇಡಿಕೆಯ ನಟಿ ಅಂದರೆ ಅದು ರಚಿತಾ ರಾಮ್.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

0: ಸಾರಿ.
1: ಲ್ಯಾಂಡ್ ಲಾರ್ಡ್ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಈ ಒಂದು ಚಿತ್ರದಲ್ಲಂತೂ ರಚಿತಾ ರಾಮ್ ಅತ್ಯದ್ಭುತವಾಗಿ ನಟನೆ ಮಾಡಿದ್ದಾರೆ. ಒಂದು ಗಟ್ಟಿ ಮಹಿಳೆಯ ಪಾತ್ರದಲ್ಲಿ ಅದೆಷ್ಟು ಅದ್ಭುತವಾಗಿ ಒಂದು ಅಭಿನಯ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಅವ್ರಿಗೊಂದು ಸಲಾಂ. ಹೀಗೆ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ರಚಿತಾ ರಾಮ್. ಸುಮಾರು 40 ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಒಂದು ಚಲನಚಿತ್ರ ರಂಗಕ್ಕೆ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿದ್ದಾರೆ. ರಚಿತಾ ರಾಮ್ ಅವರಿಗೆ ಇನ್ನೂ ಸಾಕಷ್ಟು ಅವಕಾಶಗಳು ಸಿಗಲಿ ಅಂತ ಹೇಳ್ತಾ ಈ ಮೂಲಕ ಎಲ್ಲ ಕೇಳುಗರ ಪರವಾಗಿ ಅವರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಹಾರೈಸೋಣ.

ಹಲವಾರು ಪ್ರಶಸ್ತಿಗಳು, ಸನ್ಮಾನ, ಬಹುಮಾನ, ಬಿರುದುಗಳನ್ನು ಅವರು ಮುಡಿಗೇರಿಸಿಕೊಂಡಿದ್ದಾರೆ. ರಜಿತಾ ರಾಮ್ ಅವ್ರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ಹಾಡಿನ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಇದು ಕಲಾಭಾರತಿ ಕಾರ್ಯಕ್ರಮ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಲುಪಿಸಲು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ನವ ತಂತ್ರಜ್ಞಾನ ಹಾಗೂ ನವ ಮಾಧ್ಯಮಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಿದೆ ಎಂದು ನೂತನ ಆಯುಕ್ತ ಎಂಎನ್ ಅನುಚೇತ್ ತಿಳಿಸಿದ್ದಾರೆ. ವಾರ್ತಾ ಇಲಾಖೆಯ ನೂತನ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಜಿಲ್ಲಾ ವಾರ್ತಾಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಮಾಸಿಕ ಪತ್ರಿಕೆಗಳಾದ ಜನಪದ ಹಾಗೂ ಮಾರ್ಚ್ ಆಫ್ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಕೈಪಿಡಿಯಂತಿವೆ ಎಂದರು. ತುಂಗಭದ್ರಾ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ತುಂಗಭದ್ರಾ ಜಲಾಶಯದಲ್ಲಿ ಇದುವರೆಗೆ ಸಂಗ್ರಹವಿರುವ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸುವಂತೆ ಸರ್ಕಾರ ಆದೇಶಿಸಿದೆ. ಈ ಹಿನ್ನೆಲೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸುವಂತೆ ತುಂಗಭದ್ರಾ ಯೋಜನಾ ವೃತ್ತದ ಅಧೀಕ್ಷಕ ಅಭಿಯಂತರ ಎಸ್ಬಿ ಮಲ್ಲಿಗವಾಡ ಕೋರಿದ್ದಾರೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದು ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ 28 ಕೆರೆಗಳಿಗೆ ನೀರು ತುಂಬಿಸುವ 153.76 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಚಾಲನೆ ನೀಡಿದರು. ಕೊಪ್ಪಳ ಜಿಲ್ಲೆ ತಳಕಲ್ನಲ್ಲಿ ತೊಗರಿ ಬೆಳೆ ಸುಧಾರಿತ ಬೇಸಾಯ ಕುರಿತ ಒಂದು ದಿನದ ತಾಂತ್ರಿಕ ಕಾರ್ಯಾಗಾರದಲ್ಲಿ ಕೃಷಿ ಪಂಡಿತ ಶರಣಬಸಪ್ಪ ಪಾಟೀಲ್ ಮಾಹಿತಿ ನೀಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೆಂಪು ಮೆಣಸಿನಕಾಯಿ ಮತ್ತು ಈರುಳ್ಳಿ ಬೆಳೆಗಳನ್ನು ವಿಮೆ ಯೋಜನೆಯಡಿ ಒಳಪಡಿಸಲಾಗಿದೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಳ್ಳಲು ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೃಷಿ, ವ್ಯಾಪಾರ ಹಾಗೂ ಸೇವಾ ವಲಯಗಳಲ್ಲಿ ಉದ್ಯಮ ಆರಂಭಿಸುವವರಿಗೆ 20 ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಒದಗಿಸುವ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪಿಎಂಎಂವೈ ಯಶಸ್ವಿಯಾಗಿ ಜಾರಿಯಲ್ಲಿದೆ. ಜಿಲ್ಲೆಯಲ್ಲಿ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ 2,36,635 ಫಲಾನುಭವಿಗಳಿಗೆ 2,727 ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಎನ್ಜಿ ಪ್ರಭುದೇವ.
2: ಪಿಎಂಎಂಎಂವೈ ಅಂತ ಅಂದ್ರೆ ಪ್ರಧಾನ ಮಂತ್ರಿಗಳ ಮುದ್ರಾ ಯೋಜನೆ. ಈ ಮುದ್ರಾ ಯೋಜನೆ ಅಂತ ಹೇಳಿದ್ರೆ ಈ ಸಣ್ಣ ಬಿಸ್ನೆಸ್ ಮಾಡೋರಿಗೆ 4 ಕ್ಯಾಟಗರಿಗಳಲ್ಲಿ ಬ್ಯಾಂಕ್ ನಲ್ಲಿ ಕೊಡುವಂತದ್ದು ಸಾಲ. ಕಳೆದ ಹಣಕಾಸು ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 2025 ಮಾರ್ಚ್ 2026 92,204 ಜನಕ್ಕೆ 1,402 ಕೋಟಿಗಳಷ್ಟು ನಾವು ಸಾಲ ವಿತರಣೆ ಮಾಡಿದೀವಿ. ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸಣ್ಣ ವ್ಯಾಪಾರ ಮಾಡಿರುವಂತವ್ರು ಆಗಿರ್ಬೋದು ಅಥವಾ ಹೋಟೆಲ್ ಬಿಸ್ನೆಸ್ ಮಾಡುವಂತವ್ರು, ನೀವು ಬ್ಯಾಂಕ್ ಗಳಿಗೆ ಅಪ್ರೋಚ್ ಮಾಡಿಕೊಂಡು ಅಥವಾ ಇಲ್ಲಾಂದ್ರೆ ಜನಸಮರ್ಥ ಪೋರ್ಟಲ್ ಅಂತ ಇರ್ತದೆ, ಜನಸಮರ್ಥ ಪೋರ್ಟಲ್ ನಲ್ಲಿ ನಿಮ್ಮ ಸಾಲದ ಖಾತೆ ಮತ್ತೆ ಸಾಲದ ಬ್ಯಾಂಕ್ ಸಂಬಂಧಪಟ್ಟಿದ್ದಾಗೆ ನೀವು ಅಪ್ಲೋಡ್ ಮಾಡಿಕೊಂಡ್ರೆ ಬ್ಯಾಂಕ್ ಗಳಲ್ಲಿ ಅದು ಸಾಲ ಸಿಗುತ್ತೆ. ಸೊ ಇದನ್ನು ಸದುಪಯೋಗ ಕೊಡ್ಕೋಬೇಕು ಅಂತಂದ್ರೆ

0: ಹನ್ನೆರಡನೇ ಶತಮಾನದಲ್ಲಿ ಶರಣರು ತಾಳೆಗರಿ ಓಲೆಗರಿಗಳಲ್ಲಿ ಬರೆದಿಟ್ಟಿದ್ದ ವಚನಗಳನ್ನು ತಮ್ಮ ಕಷ್ಟಕಾಲದಲ್ಲೂ ಊರೂರು ಅಲೆದು ಸಂಗ್ರಹಿಸಿದ ಕೀರ್ತಿ ಡಾಕ್ಟರ್ ಫಗು ಹಳಕಟ್ಟಿಯವರಿಗೆ ಸಲ್ಲುತ್ತದೆ ಎಂದು ವಿಧಾನ ಪರಿಷತ್ ಶಾಸಕ ಎಸ್ ವಿ ಸಂಕನೂರ್ ಹೇಳಿದ್ದಾರೆ. ಗದಗ ಜಿಲ್ಲಾಡಳಿತ ಭವನದಲ್ಲಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ವಾಸಿಸುವ ಜನರಿಗೆ ಮಾತ್ರ ಗೃಹಜ್ಯೋತಿ ಯೋಜನೆ ಅನ್ವಯವಾಗಲಿದ್ದು, ಹೊರ ರಾಜ್ಯದಿಂದ ಬಂದು ವಾಸವಿರುವ ಜನರಿಗೆ ಯೋಜನೆಯ ಲಾಭವನ್ನು ನೀಡಲು ಸಾಧ್ಯವಿಲ್ಲ ಎಂದು ಹುಬ್ಬಳ್ಳಿ ಹೆಸ್ಕಾಂ ನಿಗಮದ ಅಧ್ಯಕ್ಷ ಸೈಯದ್ ಅಜ್ಜಂಪೀರ್ ಖಾದ್ರಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಇಂದು ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಳೆದ 3 ವರ್ಷಗಳಿಂದ ಬಡ ಜನತೆಗೆ ಹೊರೆಯಾಗದಂತೆ ಸರ್ಕಾರ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುತ್ತಿದೆ ಎಂದರು. ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ 14 ಅಡಿ ಎತ್ತರದ ಭವ್ಯ ಮೂರ್ತಿ 1,35,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು, ನಾಡಿದ್ದು 5ನೇ ತಾರೀಖು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನಾವರಣಗೊಳಿಸಲಿದ್ದಾರೆ ಎಂದು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯ ಕಳೆದ ಜೂನ್ ತಿಂಗಳಲ್ಲಿ ಸರಕು ಸಾಗಣೆಯಲ್ಲಿ ದಾಖಲೆ ಮಟ್ಟದ ಪ್ರಗತಿ ಸಾಧಿಸಿದೆ. 4.18 ಮಿಲಿಯನ್ ಟನ್ ಸರಕು ಸಾಗಣೆ ಮಾಡಿದ್ದು, ಕಳೆದ ಅವಧಿಗಿಂತ ಶೇಕಡ 5.2 ಹೆಚ್ಚಾಗಿದೆ. ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯ ಈ ತಿಂಗಳ 7ನೇ ತಾರೀಖಿನವರೆಗೆ ಸಸ್ಯ ಸಂತೆ ಹಾಗೂ ತೋಟಗಾರಿಕೆ ಮುಂಗಾರು ಅಭಿಯಾನ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 12:05:47.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: 102.9 FM ಈಗ ಕಾರ್ಯಕ್ರಮ ಕರಿಗೊಂದು ಹಾಡು. ಕರಿಗೊಂದು ಹಾಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ಈ ನಿಮ್ಮ ಮಧುಮಾಲತಿಯ ಮನದ ಆಳದಿಂದ ಸ್ನೇಹಿತರೆ, ಕರೆ ಮಾಡಿ ನಿಮ್ಮ ನೆಚ್ಚಿನ ಮೆಚ್ಚಿನ ಇಷ್ಟದ ಹಾಡುಗಳನ್ನು ಕೇಳಬಹುದು. ಆದರೆ ಒಂದು ನೋಟ್ ಏನಪ್ಪಾ ಅಂದರೆ ಗಮನದಲ್ಲಿಟ್ಕೊಳ್ಳಿ, ಕೇಳಿದ್ದೇ ಹಾಡು ಕೇಳಬೇಡಿ, ಅದೇ ಹಾಡು ಮತ್ತು ಕೇಳಿದವರೇ ಮತ್ತೆ ಕರೆ ಮಾಡಬೇಡಿ, ಬೇರೆಯವ್ರಿಗೂ ಅವಕಾಶ ಮಾಡಿಕೊಡಿ ಅಂತ ತಮಗೆ ಮನವಿ ಮಾಡಿಕೊಳ್ತೇನೆ. ನಾನು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಕರಿಗೊಂದು ಹಾಡು ಕಾರ್ಯಕ್ರಮ. ನಮ್ಮ ದೂರವಾಣಿ ಸಂಖ್ಯೆ 0802237788. ಮತ್ತೊಂದು ದೂರವಾಣಿ ಸಂಖ್ಯೆ 0802237799. ಮತ್ತೊಂದು ದೂರವಾಣಿ ಸಂಖ್ಯೆ 0802226125. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ನೀವು ಕೇಳಬಹುದು.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 12:12 ಕರಿಗೊಂದು ಹಾಡು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಯಾರು ಕರೆ ಮಾಡಿದ್ದಾರೆ ಮೊದಲನೇದಾಗಿ? ಹಲೋ, ನಮಸ್ತೆ. ಎಲ್ಲಿಂದ ಯಾರು?
1: ನಮ್ದು ಸ್ವಂತ ಶಿವಮೊಗ್ಗ, ನಾವು ಬೆಂಗಳೂರಾಗಿದ್ದೇವೆ. ಬೆಂಗಳೂರಿಗೆ ಡ್ಯೂಟಿ ಮಾಡ್ತೇವೆ ಸರ್. ಮೇಡಮ್,
0: ತಮ್ಮ ಹೆಸರು?
1: ಬಿಂದು ಮಾಧವರಾಜ್ ಅಂತ.
0: ಬಿಂದು ಮಾಧವರಾಜ್, ಏನ್ ಕೆಲಸ ಮಾಡ್ತೀರಾ ಬಿಂದು ಮಾಧವರಾಜ್?
1: ಸೆಕ್ಯೂರಿಟಿ ಮೇಡಮ್.
0: ಸೆಕ್ಯೂರಿಟಿ ಕೆಲಸ ಮುಗೀತಾ? ಕೆಲಸ
1: ಇಲ್ಲ, ಹೋಗ್ಬೇಕು ಮೇಡಮ್. 2 ಗಂಟೆ ಡ್ಯೂಟಿ ಹೋಗ್ಬೇಕು, ಟೋಲ್ ಎಲ್ಲ ಮಾಡೋದು ಮೇಡಮ್.
0: ಹೌದಾ, ಹೇಗಿದೆ ಕೆಲಸ ಎಲ್ಲ, ಚೆನ್ನಾಗಿ ನಡೀತಿದ್ಯಾ?
1: ಸ್ವಲ್ಪ ಚಾರ್ಜಿಂಗ್ ಡ್ಯೂಟಿಸ್ ಮೇಡಮ್, ಸ್ವಲ್ಪ ಮಾಡ್ತೇವೆ. ಏನ್ ಮಾಡೋದು, ಮಾಡ್ಬೇಕಲ್ಲ ಮೇಡಮ್.
0: ಮಾಡ್ಲೇಬೇಕು ಕೆಲಸ, ಮಾಡ್ಬೇಕು ಕಾಯಕ.
1: ಆಯ್ತು, ಮತ್ತೆ ಮೇಡಮ್?
0: ಮತ್ತೆ ಹೇಗಿದ್ದೀರಾ, ಆರಾಮಾ?
1: ಮೇಡಮ್ ಆರಾಮಿದ್ದೇವೆ.
0: ಆರೋಗ್ಯ ನೋಡ್ಕೊಳ್ಳಿ.
1: ಮೇಡಮ್ ಆರೋಗ್ಯ, ಬಿಪಿ ಶುಗರ್ ಎಲ್ಲ ಇದೆ, ಅದಕ್ಕೆ ಆರೋಗ್ಯ ಮಾಡ್ತೇವೆ ಮೇಡಮ್. ಏನ್ ಮಾಡೋದು,
0: ಕಂಟ್ರೋಲ್ ಮಾಡ್ಕೊಳ್ಳಿ, ಎಲ್ಲರಿಗೂ ಇರುತ್ತೆ ಬಿಪಿ ಶುಗರ್ ಎಲ್ಲ. ಕಂಟ್ರೋಲ್ ಮಾಡ್ಕೊಳ್ಳಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಚೆನ್ನಾಗಿರಿ, ನಗ್ ನಗ್ತಾ ಇರಿ, ಖುಷಿಯಾಗಿರಿ. ಮತ್ತೆ ಯಾವ ಹಾಡ್ಬೇಕು ತಮ್ಗೆ?
1: ಅದು ಗುರು ಪಿಚ್ಚನ ತಂಗಾಳಿ ಅಂತ ಬಾಳಲ್ಲಿ ಬಂದೆ ಅಂತಾರ ಡಾಕ್ಟರ್ ರಾಜ್ಕುಮಾರ್, ಆಡ್ರದ್ದು ಹಾಡ್ಬೇಕು.
0: ಒಂದ್ಸಲ ಹಾಡ್ಬಿಡಿ ಮತ್ತೆ. ನೀವು
1: ಒಂದ್ಸಲ
0: ಹಾಡಿ ಮತ್ತೆ.
1: ಮೇಡಮ್,
0: ನೀವ್ ಒಂದ್ಸಲ ಹಾಡಿ ಕೇಳೋಣ.
1: ಏನೋ
0: ಅಂದ್ರೆ ಈ ಹಾಡುಗಳೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ಹಾಡೋದಕ್ಕೆ ಅಲ್ವಾ, ಅದಕ್ಕೆ ಅಲ್ವಾ ಒಂದೊಳ್ಳೆ ಹಾಡನ್ನ ನೆನಪು ಮಾಡ್ಕೊಟ್ರಿ. ಥ್ಯಾಂಕ್ ಯು ಮಾಧವ ರಾಜ್ ಅಲ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 12:20 ಕರಿಗುಂದು ಹಾಡು ಕಾರ್ಯಕ್ರಮವನ್ನ ಕೇಳ್ತಿದ್ದೀರಾ. ಕರಿಗುಂದು ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ನೆಚ್ಚಿನ ಹಾಡುಗಳನ್ನ ನೀವು ಕೇಳಬಹುದು ನಮ್ಮ ವಿವಿಧ ಭಾರತಿಯಲ್ಲಿ. ನಮ್ಮ ದೂರವಾಣಿ ಸಂಖ್ಯೆ 0802-3770-788, ಮತ್ತೊಂದು ದೂರವಾಣಿ ಸಂಖ್ಯೆ 0802-2261-257. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನ ನೀವು ಕೇಳಬಹುದು. ಮುಂದಿನ ಕರೆ ಯಾರು ಅಂದ್ರೆ, ಹಲೋ ನಮಸ್ತೆ, ಯಾರು, ಎಲ್ಲಿಂದ?
1: ಹೊಸ ಜೀವನ ಅನಾಥ ಮಗುವೆ ಆಡ್ಬೇಕಾಗಿತ್ತು.
0: ನಮಸ್ಕಾರ, ತಮ್ಮ ಹೆಸರು? ತಮ್ಮ ಹೆಸರೇನು?
1: ಹೌದು ಮೇಡಮ್ ಅವರ.
0: ತಮ್ಮ ಹೆಸರು? ಹೆಸರು
1: ನಮ್ಮ ಹೆಸರು ಬಂದು ನಿರಂಜನ್ ಕುಮಾರ್ ಅನ್ಬಿಟ್ಟು, ಬೋರಿಂಗ್ ಹಾಸ್ಪಿಟಲ್ ಸೆಕ್ಯೂರಿಟಿ ಮೇಡಮ್.
0: ಈಗ ಕೆಲಸ ಮಾಡ್ತಿದ್ದೀರಾ?
1: ಎಲ್ಲರಿಗೋಸ್ಕರ ಹಾಕಿ ಮೇಡಮ್ ಅವರೇ, ನಮ್ಮ ಸೆಕ್ಯೂರಿಟಿಗೋಸ್ಕರ ಎಲ್ಲರಿಗೂ.
0: ನಿರಂಜನ್ ಅವರೇ ಎಲ್ಲಿರುತ್ತಾವು?
1: ಹೌದು ಮೇಡಮ್ ಅವರ.
0: ಎಲ್ಲಿ ಎಲ್ಲಿರೋದು?
1: ನಮ್ಮ ಆಕಾಶವಾಣಿ ಪಕ್ಕದಲ್ಲೇ ನಮ್ದು ಬೋರಿಂಗ್ ಹಾಸ್ಪಿಟಲ್ ಇರೋದು.
0: ಅಲ್ಲೇ ಕೆಲಸ ಮಾಡ್ತಿದ್ದೀರಾ?
1: ಹೌದು ಮೇಡಮ್.
0: ನಿಮ್ಗೆ ಯಾವ ಹಾಡ್ಬೇಕು
1: ಮೇಡಮ್? ಧನ್ಯವಾದ.
0: ಯಾವ ಹಾಡ್ಬೇಕು?
1: ಹೊಸ ಜೀವನ ಅನಾಥ ಮಗುವೆ ಹಾಡ್ಬೇಕು.
0: ಯಾಕೆ ಹಾಡ್ಬೇಕು ನಿಮ್ಗೆ?
1: ಹೌದು ಮೇಡಮ್, ಓಕೆ, ಧನ್ಯವಾದಗಳು.
0: ಅಯ್ಯೋ ನಿರಂಜನ್ ಕುಮಾರ್ ಅವರೇ, ಯಾಕೆ ಇಷ್ಟೊಂದು ಆತರ ನಿಮ್ಗೆ? ಯಾವ ಹಾಡ್ಬೇಕು, ಯಾಕೆ ಬೇಕು ಅಂತ ಕೇಳೋಷ್ಟರಲ್ಲಿ ಪಾಪ ಅವರು ಓಕೆ ಮೇಡಮ್ ಅವರೇ, ಧನ್ಯವಾದಗಳು ಮೇಡಮ್ ಅವರೇ ಅಂತ ಕಟ್ ಮಾಡಿದ್ರು. ಓಕೆ, ಅವರಿಗಾಗಿ ಈ ಹಾಡನ್ನು ಪ್ರಸಾರ ಮಾಡ್ತೇವೆ. ಯಾವ ಹಾಡು ಅಂದರೆ ಹೊಸ ಜೀವನ ಚಿತ್ರದ ಒಂದೊಳ್ಳೆ ಹಾಡು. ಈಗ ಕೇಳ್ಕೊಂಡು ಬರೋಣ.

0: ವಿವಿಧ ಭಾರತಿ 102.9 ಎಫ್ಎಂ ಸಮಯ 12:26 ಕರಿಗೊಂದು ಹಾಡು ಕಾರ್ಯಕ್ರಮವನ್ನ ಕೇಳ್ತಿದ್ದೀರಾ. ಕರಿಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಮೆಚ್ಚಿನ ಇಷ್ಟದ ಹಾಡುಗಳು ಪ್ರಸಾರ ಆಗ್ತಿದ್ದಾವೆ. ನಿಮ್ಮ ನೆಚ್ಚಿನ ಹಾಡಿಗಾಗಿ ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆ 08022261277 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ನೀವು ಕೇಳಬಹುದು. ಮುಂದಿನ ಕರೆ, ಹಲೋ ನಮಸ್ತೆ.
1: ಹಾಯ್, ಗುಡ್ ಆಫ್ಟರ್ನೂನ್ ಮಧುಮಾಲತಿ ಅವರೇ.
2: ಹಾಯ್, ಹೇಗಿದ್ದೀರಾ?
1: ಓಹ್, ಐ ಆಮ್ ಡೂಯಿಂಗ್ ಗುಡ್. ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜನಗರದಿಂದ.
2: ಎನ್ ಆರ್ ಪ್ರಸಾದ್, ಹೇಗಿದ್ದೀರಾ ಎನ್ ಆರ್ ಪ್ರಸಾದ್?
1: ಹಾ, ಐ ಆಮ್ ಡೂಯಿಂಗ್ ಗುಡ್ ಮಾಲತಿ ಅವರೇ. ನೀವು ಹೇಗಿದ್ದೀರಾ?
2: ನಾನ್ ತುಂಬಾ ಚೆನ್ನಾಗಿದ್ದೇನೆ. ಮತ್ತೆ ಆರಾಮ, ಆರೋಗ್ಯ ಎಲ್ಲ ಚೆನ್ನಾಗಿದ್ಯಾ? ಏನ್ ಮಾಡ್ಕೊಂಡಿದ್ದೀರಿ?
1: ನಾನು ಐ ಟ್ರೇಡ್ ಇನ್ ದ ಸ್ಟಾಕ್ ಮಾರ್ಕೆಟ್.
2: ಹೌದಾ? ಕೆಲಸ ಎಲ್ಲ ಚೆನ್ನಾಗಿ ನಡೀತಿದ್ಯಾ?
1: ಹಾ, ಟ್ರೇಡಿಂಗ್ ಎಲ್ಲ ತುಂಬಾ ನಡೀತಾ ಇದೆ. ಇವಾಗ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಅಂದ್ರೆ ಇವಾಗ ರೈಟ್ ಟೈಮ್ ಟು ಇನ್ವೆಸ್ಟ್. ಅಂದ್ರೆ ಮಾರ್ಕೆಟ್ ಈ ಯುದ್ಧ ಆಗ್ತಾ ಇರ್ಬೇಕಾದ್ರೆ ಸ್ವಲ್ಪ ಅದು ಮಾರ್ಕೆಟ್ ಡೌನ್ ಆಗಿತ್ತು. ಇವಾಗ ಅದು ಎಲ್ಲ ಸೀಸ್ ಫೈರ್ ಆದ್ಮೇಲೆ ಸ್ಲೋಲಿ ಇಸ್ ಗೋಯಿಂಗ್ ಅಪ್. ಈಗ ನೀವು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದು ಇಂದ ಆಫ್ಟರ್ 3 ಮಂತ್ಸ್ ಆದ್ಮೇಲೆ.
2: ಬೆಂಗಳೂರು ರಾಜಾಜಿನಗರದಲ್ಲ ನೀವು? ರಾಜಾಜಿನಗರ ಅಲ್ಲ?
1: ಹೌದು, ರಾಜನಗರ ಫಸ್ಟ್ ಬ್ಲಾಕ್ ಅಲ್ಲಿ ಇರ್ತೀನಿ ನಾನು.
2: ಮತ್ತೆ ಯಾವ ಹಾಡು ಇಷ್ಟ ತಮ್ಗೆ?
1: ಉಲ್ಲಾಸ ಉತ್ಸಾಹ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಇದೆ.
2: ಉಲ್ಲಾಸ
1: ಅದರಲ್ಲಿ ಚಲಿಸುವ ಚಲುವೆ ಅಂತ ಹೇಳ್ಬಿಟ್ಟು ಒಂದು ಹಾಡಿದೆ. ಸೋನು ನಿಗಮ್ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ
2: ನಿಜವಾಗ್ಲೂ.
1: ಸೊ ಆ ಹಾಡನ್ನು ಇವತ್ತು ಕೇಳೋಣ ಅಂತ ಅನಿಸ್ತು ನಂಗೆ.
2: ಯಾಕೆ ಆ ಹಾಡು ತುಂಬಾ ಇಷ್ಟ ಆಗ್ಬಿಟ್ಟಿದೆ ಇವತ್ತು?
1: ಅದು ಹಾಡಿನ ಲಿರಿಕ್ಸ್ ಮತ್ತೆ ಆ ಮ್ಯೂಸಿಕ್ ಇದೆಯಲ್ಲ, ಬಹಳ ಇಷ್ಟ ಆಗತ್ತೆ ರೀ ನಿಜವಾಗ್ಲು. ಆ ಸೋನು ನಿಗಮ್ ನಿಜವಾಗ್ಲೂ ಅದು ಹೇಗೆ ಅದನ್ನ ಅದು ಕನ್ನಡದಲ್ಲಿ ಬರ್ಕೊಂಡ್ರು ಅಥವಾ ಕನ್ನಡ ಅಂತ ಓದಕ್ ಬರಲ್ಲ ಅವ್ರಿಗೆ, ಹಿಂದಿನಲ್ಲಿ ಬರ್ಕೊಂಡು ಹೇಳಿದ್ರ ಗೊತ್ತಿಲ್ಲ. ಆದ್ರೆ ಬಹಳ ಇಷ್ಟ ಆಗತ್ತೆ ರೀ ಈ ಹಾಡು. ಕೆಲವು ಕಡೆ ಒಂದೆರಡು ಪದಗಳನ್ನ ಅವರು ಯೂಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ.
2: ಕೇಳ್ಕೊಂಡು ಬಂದ್ಬಿಡೋಣ ಬಿಡಿ ಈಗ ಅಲ್ವಾ? ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಎನ್ ಆರ್
1: ಪ್ರಸಾದ್.
2: ಹೌದು, ನಮ್ಮೆಲ್ಲಾ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇರ್ತೀರಾ, ಭಾಗವಹಿಸ್ತೀರಾ ಎಲ್ಲಾ ಕಾರ್ಯಕ್ರಮದಲ್ಲಿ. ತುಂಬಾನೇ ಖುಷಿ ಆಗುತ್ತೆ ನಮ್ಗೆ, ನೀವೇ ನಮ್ಗೆ ಸ್ಫೂರ್ತಿ ಅನ್ಸುತ್ತೆ ಒಂದೊಂದ್ಸಲ. ಯಾಕಂದ್ರೆ ಕೇಳುಗರು ಹೀಗೆ ಒಂಥರ ಕಾಂಪಿಟೇಷನ್ ಮೇಲೆ ಕರೆ ಮಾಡಿ ನಮ್ ಜೊತೆ ಮಾತನಾಡಿ ಎಲ್ಲಾ
1: ಉತ್ಸಾಹ.
2: ಹೌದೌದು ಎನ್ ಆರ್ ಪ್ರಸಾದ್, ಥ್ಯಾಂಕ್ ಯು, ನಮಸ್ತೆ.
1: ಥ್ಯಾಂಕ್ ಯು, ಬಾಯ್.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕರಿಗೊಂದು ಹಾಡು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಮುಂದಿನ ಕರೆ, ಹಲೋ ನಮಸ್ತೆ. ಹಲೋ
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಎಲ್ಲಿಂದ ಯಾರು?
1: ನಿರ್ಮಲಾ, ಗೊರಗೊಂಟೆಪಾಳ್ಯದಿಂದ.
0: ನಿರ್ಮಲ
1: ಜೊತೆ ಮಾತಾಡಿ ಒಂದು ವರ್ಷ ಆಯ್ತು.
0: ನೋಡ್ದ, ದಿನವೆಲ್ಲ ನೀವು ಕೌಂಟ್ ಮಾಡ್ಕೊಂಡಿರ್ತೀರಲ್ಲ. ಒಂದ್ ವರ್ಷ ಆಗೋಯ್ತಲ್ವಾ? ಹಾ, ಒಂದ್ ವರ್ಷ ಆಯ್ತಲ್ವಾ?
1: ಹೌದು, ಒಂದ್ ವರ್ಷ ಆಯ್ತು. ಲಾಸ್ಟ್ ಟೈಮ್ ಫೋನ್ ಮಾಡಿದಾಗ ಸಾಂಗ್ ಇಲ್ಲ ಅಂತ ಹೇಳಿದ್ರಿ, ಕೊನೆ ಕಟ್ ಮಾಡಿದ್ರಿ. ನಾನ್ ಕೇಳಿ ಸಾಂಗ್ ಇದ್ ಮಾಡಿಲ್ಲ ನೀವು. ನೋಡೋಣ ಅಂತ ಇವತ್ ನೀವ್ ಬಂದ್ರಲ್ಲ ಅಂತ ಟ್ರೈ ಮಾಡಿದೆ, ಸಿಕ್ಬಿಡ್ತು.
0: ಅದಕ್ಕೆ ಕೋಪ ಮಾಡ್ಕೊಂಡು ಒಂದ್ ವರ್ಷದ ಮೇಲೆ ಮಾಡಿದೀರ ಕಾಲು. ನಿರ್ಮಲ ಹೇಗಿದ್ದೀರಾ? ನಿರ್ಮಲ
1: ಸೂಪರ್ ಆಗಿದ್ದೀನಿ.
0: ನಿಮ್ಮೆಲ್ಲ ಮೆಸೇಜ್ಗಳು ಬರ್ತಾ ಇರ್ತವೆ.
1: ನೀವ್ ಹೆಂಗಿದ್ದೀರಾ?
0: ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಗೊತ್ತಾಗುತ್ತಲ್ವ, ಸ್ಲೋ ಕೇಳಿಸ್ತಿದ್ಯಾ ಇವಾಗ?
1: ಸ್ವಲ್ಪ ಜೋರ ಮಾತಾಡಿ.
0: ಇವಾಗ ಕೇಳಿಸ್ತಿದ್ಯಾ?
1: ಈಗ ಕೇಳಿಸ್ತಿದೆ.
0: ಮತ್ತೆ ಯಾವ ಹಾಡ್ಬೇಕು ತಮ್ಗೆ?
1: ನನ್ಗೆ ಕೃಷ್ಣ ನೀ ಕುಣಿದಾಗ ಇಂದ
0: ಹೇಳಿ ರಾಧೆ
1: ಜೀವ.
0: ಈ ರಾಧೆ ಜೀವ. ಖಂಡಿತವಾಗಿಯೂ ನಿಮ್ಗೆ, ನಿಮ್ಗಾಗಿ ಈ ಒಂದು ಹಾಡನ್ನ ಪ್ರಸಾರ ಮಾಡ್ತೇನೆ.
1: ನಮ್ಮ ಅಕ್ಕನ ಮಗಳು ಸೌಮ್ಯ ಅಂತ ಇದ್ದಾಳೆ, ಅವಳಗ್ ತುಂಬಾ ಇಷ್ಟ ಹಾಡೋದು. ನನ್ಗೂ ಹಾಡು ಇಷ್ಟ ಇದು, ಯಾವಾಗ್ಲೂ ನಾನು ಸ್ಟೇಟಸ್ ಹಾಕೊಂತಾ ಇರ್ತಿದ್ದೆ.
0: ನಿರ್ಮಲ
1: ಯಾವಾಗ್ಲೂ ನೀವೇ ಕೇಳ್ತಿರ್ತೀರ, ನನ್ಗೊಂದ್ ಸಾಂಗ್ ಕೇಳಿ ಆಂಟಿ ಅಂತ ಕೇಳ್ತಿದ್ಲು. ಅದಕ್ಕೆ ಅವಳಿಗೋಸ್ಕರ ಸೌಮ್ಯ ಅಂತ ನಮ್ಮ ಅಕ್ಕನ ಮಗಳು.
0: ಏನ್ ಗೊತ್ತಾ ನಿರ್ಮಲ, ಈ ಹಾಡಂತೂ ನಿಮ್ಗಲ್ಲ ನನ್ಗೂನು ತುಂಬಾನೇ ಇಷ್ಟ. ಯಾಕಂದ್ರೆ ನಾನು ಯಾವಾಗ್ಲೂ
1: ಬಂದ್ರೆ ಯಾವಾಗ್ಲೂ ಆಗ್ತಾ ಇರ್ತೀರ ಗೊತ್ತು ನನಗೆ.
0: ನೋಡಿ, ನನ್ಗಿಷ್ಟ ಆದ ಹಾಡನ್ನೇ ನೀವು ಕೇಳ್ತಾ ಇದ್ರಿ, ಅದಕ್ಕೂ ತುಂಬಾನೇ ಇಷ್ಟ ಆಯ್ತು. ನಿರ್ಮಲನು ಕೂಡ ಇಷ್ಟ ಆದ್ರು.
1: ನಿಜವಾಗ್ಲೂ ಮೇಡಮ್ ಕೇಳ್ತಾರೆ.
0: ಒಂದ್ಸಲ ಹಾಡ್ಬೇಡಿ ನಿರ್ಮಲ, ನೀವು ಒಂದ್ ಸಾಲು ಹಾಗೆ
1: ಹಾಡ್ಬೇಕಾ?
0: ಹಾಡ್ಬೇಡಿ, ಇಷ್ಟವಾಗಿದ್ದ ಹಾಡನ್ನ ಹಾಡ್ಬಿಡ್ಬೇಕು ನಿರ್ಮಲ.
1: ಓಕೆ.

ನಿರ್ಮಲಾ, ತುಂಬಾ ಅದ್ಭುತವಾಗಿ ಹಾಡಿದ್ರಿ, ಬಹಳ ಚೆನ್ನಾಗಿದೆ ನಿಮ್ಮ ವಾಯ್ಸ್, ಬಹಳ ಚೆನ್ನಾಗಿದೆ. ಈಗ ಕೇಳ್ಕೊಂಡು ಬರೋಣ ಹಾಡನ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ. ಥ್ಯಾಂಕ್ ಯು. ನೀವು ಕೇಳ್ತಿದ್ದೀರಾ 102.9 FM.

0: ನಿಜಕ್ಕೂ ಒಂದೊಂದು ಅದ್ಭುತವಾದಂತಹ ಹಾಡನ್ನ ಕೇಳ್ಕೊಂಡು ಬಂದ್ವಿ. ಸಮಯ 12:42 ಆಕಾಶವಾಣಿ ವಿವಿಧ ಭಾರತಿ ಬೆಂಗಳೂರು 102.9 FM. ಮುಂದಿನ ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಇಷ್ಟದ ಮೆಚ್ಚಿನ ಹಾಡುಗಳು ಪ್ರಸಾರ ಆಗ್ತಾ ಇದ್ದಾವೆ. ನಮ್ಮ ದೂರವಾಣಿ ಸಂಖ್ಯೆ 08022261257. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ನೀವು ಕೇಳಬಹುದು. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ನಾನು ಮಧುಮಾಲತಿ. ಹಲೋ, ನಮಸ್ತೆ.
1: ಹೇಳಿ ಮೇಡಮ್.
0: ತಮ್ಮ ಹೆಸರು?
1: ಚೆನ್ನಾಗಿದ್ದೀರಾ ಮೇಡಮ್?
0: ನಾನ್ ತುಂಬಾನೇ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ?
1: ಮಾತ್ರ ಮಾತಾಡಕ್ಕೆ ಒಂದು ಟ್ರೈ ಮಾಡಿದೀನಿ ನಾನು. ಕಾಲ್ ಸಿಕ್ತು ಖುಷಿ ಮೇಲೆ
0: ಮಾತಾಡೋಣ
1: ಅಂತ ಟ್ರೈ ಮಾಡ್ತಾ ಇದ್ದೆ. ತಿಂಡಿ ತಿನ್ಕೊಂಡು ಸಿಕ್ತು ಕಾಲು.
0: ತಮ್ಮ ಹೆಸರು? ಹೆಸರು ಹೇಳಿ.
1: ಹೆಸರು ಲಲಿತಮ್ಮ. ನಾವು ಕಬ್ಬನ್ಪೇಟೆ ಅವರು. ಮಗ ಮಗದವರು, ಮಗ ಬಿಡೋರು.
0: ಕಬ್ಬನ್ಪೇಟೆ ಲಲಿತಮ್ಮ. ಹೇಗಿದ್ದೀರಾ ಲಲಿತಮ್ಮ?
1: ಲಲಿತಮ್ಮ,
0: ಲಲಿತಮ್ಮ ಹೇಗಿದ್ದೀರಾ?
1: ಮೇಡಮ್ ಚೆನ್ನಾಗಿದ್ದೀನಿ ಮೇಡಮ್. ಹೇಗಿದ್ದೀರಾ? ತಿಂಡಿ ಆಯ್ತಾ?
0: ತಿಂಡಿ ತಿಂದೆ, ಇನ್ನೇನೋ ಊಟ ಮಾಡೋ ಸಮಯ. ತಿಂಡಿ ಆಯ್ತು, ಊಟ ಮಾಡೋ ಸಮಯ, ಇನ್ನೇನೋ.
1: ನಾನು ಇವಾಗ ತಿಂಡಿ ತಿಂದೆ ಮೇಡಮ್. ವಾರ ಅಲ್ವಾ ಇವತ್ತು?
0: ಓ, ಇಷ್ಟೆಲ್ಲ ಲೇಟ್ ಮಾಡಬಾರ್ದು. ನೀವು
1: ಮನೆ ಕೆಲಸ ಇರುತ್ತಲ್ಲ, ತಿನ್ನು.
0: ಇಷ್ಟು ತಡವಾಗಿ ತಿನ್ಬಾರ್ದು.
1: ಇವತ್ತು ತಿನ್ಕೊಂಡು ನಿಮಗ್ ಕಾಲ್ ಮಾಡಿದೆ, ಸಿಕ್ಕು ಕಾಲು.
0: ಅದಕ್ಕೆ ಖುಷಿ ಆಗ್ಬಿಟ್ರಿ ಈಗ.
1: ಯಾವಾಗಿಂದ ಕೇಳ್ತೀನಿ ಗೊತ್ತಾ? ಮನದಾಳಿಂದ ಮಧುಮಾಲತಿ ಮಾಡುವ ನಮಸ್ಕಾರಗಳಿಂದ ಮೇಡಮ್. ಮೇಡಮ್ ಬಂದು

0: ಹಿಂಗೆ
1: ಖುಷಿ ಗಂಟೆಗೆ ಬಂದ್ರು ಅದ್ರ ಖುಷಿ ಆಗೋಯ್ತು ಅವ್ರ ಸಿಕ್ತಾ ಇವತ್ತ ನೋಡೋಣ ಕಾಲ್ ಮಾಡೋಣ ಅಂತ ಮಾಡಿದೆ ಮೇಡಮ್.
0: ಹೀಗೆ ಖುಷಿ ಆಗಿರಿಲ್ಲ ತಮ್ಮ ನೀವು. ಆ ಯಾವ ಹಾಡ್ಬೇಕು ತಮ್ಗೆ?
1: ಹಾಡು ಹಾಕಿ ಮೇಡಮ್, ಮುಂಗಾರು ಮಳೆದೇ ಹಾಕಿ.
0: ಮುಂಗಾರು ಮಳೆದಾ? ಕುಣಿದು ಕುಣಿದು ಬಾರೆ. ವಾವ್, ಥ್ಯಾಂಕ್ ಯು, ಧನ್ಯವಾದಗಳು ನಮ್ಗೆ. ನಮಸ್ಕಾರ.
1: ನಮಸ್ಕಾರ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕರಿಗೊಂದು ಹಾಡು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಸಮಯ 12:50. ಕರಿಗೊಂದು ಕಾರ್ಯಕ್ರಮ, ಕರಿಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಕರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ.
1: ಹಲೋ
0: ಹಲೋ, ಕೇಳಿಸ್ತಾ ಇದೆಯಾ? ನಮಸ್ತೆ.
1: ಹಲೋ
0: ಹಲೋ ಹಲೋ
1: ಹಲೋ,
0: ಕೇಳಿಸ್ತಾ ಇದೆಯಾ? ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು, ಎಲ್ಲಿಂದ? ಹಲೋ
1: ಹಲೋ,
0: ಎಲ್ಲಿಂದ, ತಮ್ಮ ಹೆಸರು?
1: ನಾನು ಡಾಕ್ಟರ್ ಸಂತೋಷ್ ಅಂತ, ಆಂಟಿ ನಗರದಿಂದ ಮಾತಾಡ್ತೇನೆ.
0: ಹೇಗಿದ್ದೀರಾ ಸಂತೋಷ್?
1: ಚೆನ್ನಾಗಿದ್ದೀನಿ ಮೇಡಮ್.
0: ಡಾಕ್ಟರ್ ತಾವು ಕೆಲಸ ಮಾಡ್ತಾ ಇದ್ದೀರಾ?
1: ಬರ್ತಾ ಇದ್ದೀನಿ, ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ.
0: ಹಾಗೆ ಕೇಳ್ತಾ ಇದ್ದೀರಾ. ಯಾವ ಹಾಡ್ಬೇಕು ತಮ್ಗೆ?
1: ನನ್ಗೆ ಮೈಸೂರು ಮಲ್ಲಿಗೆ ಇದ್ರಿಂದ ಪಿಕ್ಚರ್ ಇಂದ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇನು.
0: ಮೈಸೂರು ಮಲ್ಲಿಗೆ, ಅದರಲ್ಲಿ ಯಾವುದು? ಬಳೆಗಾರ.
1: ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇನು.
0: ಆ ಹಾಡಿಲ್ವಲ್ಲ ಬಳೆಗಾರ. ಸಿಕ್ತು. ಯಾಕೆ ಈ ಹಾಡು ತುಂಬಾ ಇಷ್ಟ ಆಯ್ತು ನಿಮ್ಗೆ? ಯಾಕೆ ಈ ಹಾಡು ನಿಮ್ಗೆ ಇಷ್ಟವಾಯ್ತು? ಡಾಕ್ಟರ್ ಸಂತೋಷ್
1: ಹೇಳಿ ಮೇಡಮ್,
0: ಯಾಕೆ ಹಾಡು ಇಷ್ಟ ಆಯ್ತು? ಇಂಪಾದ ಹಾಡನ್ನ ಈಗ ಕೇಳ್ಕೊಳ್ಳಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ.

0: ಕರಿಗೊಂದು ಹಾಡು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಕರಿಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಕರೆ ಯಾರ್ದು ಅಂತ. ಹಲೋ ನಮಸ್ತೆ. ಹಲೋ.
1: ಹಲೋ ನಮಸ್ಕಾರ ಮೇಡಮ್.
0: ನಮಸ್ತೆ ರೋಹಿತ್, ಹೇಗಿದ್ದೀರಾ?
1: ದಾಸನಪುರದ ರೋಹಿತ್ ಮೇಡಮ್.
0: ಗೊತ್ತಾಯ್ತು ಗೊತ್ತಾಯ್ತು, ನಮಸ್ತೆ ಅಂದ ಕೂಡ್ಲೆ ನಿಮ್ ವಾಯ್ಸ್ ನಮ್ಗೆ ತಟ್ಟ ಬಿಡ್ತು, ಗೊತ್ತಾಗೋಯ್ತು.
1: ಧನ್ಯವಾದ ಮೇಡಮ್.
0: ಹೇಗಿದ್ದೀರಾ ರೋಹಿತ್?
1: ಮೇಡಮ್ ನಿಮ್ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಿಲ್ಲ ನಂಗೆ.
0: ನಮ್ಗೆ ಇಲ್ಲೇನೋ ನಮ್ಗೆ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ.
1: ಹೇಗಿದ್ದೀರಾ ಮೇಡಮ್?
0: ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್.
0: ಆರಾಮ? ಊಟ ಮಾಡಿದ್ರಾ? ತಿಂಡಿ ತಿಂದ್ರಾ?
1: ಇನ್ನು ಲೇಟ್ ಮೇಡಮ್, ತಿಂಡಿ ಆಯ್ತು, ಊಟ ಮಾಡ್ಬೇಕು.
0: ಕೆಲಸದಲ್ಲಿದ್ದೀರಾ ಇವಾಗ?
1: ಹೌದು ಮೇಡಮ್, ಕೆಲಸ ಮಾಡ್ತಾ ಇದ್ದೆ, ಹಾಗೆ ಟ್ರೈ ಮಾಡಿದೆ, ಕೊನೆಯ ಕರೆ ಸಿಕ್ತು.
0: ಕೊನೆಯ ಕರೆ ಸಿಕ್ಕಿದೆ, ಖುಷಿ ಅನಿಸ್ತಿದ್ಯಾ?
1: ಖಂಡಿತ ಖುಷಿ ಆಯ್ತು ಮೇಡಮ್, ನಿಮ್ ಜೊತೆ ಮಾತಾಡಿದ್ ನಂಗೆ ಖುಷಿ ಆಯ್ತು. ಕಳೆದ ಸಲ ನೀವು ಬಂದಾಗ ಮಾತಾಡಿದ್ದೆ, ಆಮೇಲೆ ನೀವು ಬಂದಿರಲಿಲ್ಲ, ತುಂಬಾ ದಿವಸ ಆದ್ಮೇಲೆ ಬಂದಿದ್ದೀರಾ ನೀವು.
0: ಹೌದೌದು, ಸ್ವಲ್ಪ
1: ಖುಷಿ ಆಯ್ತು.
0: ಯಾವ ಹಾಡು ಬೇಕು ರೋಹಿತ್?
1: ನನಗೆ ಸಿಗ್ನಲ್, ನಾನು ಚಿತ್ರ ನೋಡಿಲ್ಲ, ಬಟ್ ಈ ಹಾಡು ನಂಗೆ ತುಂಬಾ ಇಷ್ಟ, ಅಪರೂಪದ ಹಾಡು, ರಮೇಶ್ ಚಂದ್ರ ಮತ್ತೆ ಚಿತ್ರ ಅವರು ಹಾಡಿರೋದು.
0: ನನಗೆ ಗೊತ್ತು ರೋಹಿತ್ ಅವರು ಏನಾದ್ರೂ ಹಾಡು ಕೇಳ್ತಾರೆ ಅಂದ್ರೆ ಅದರಲ್ಲಿ ಅಪರೂಪದ ಏನೋ ಒಂದು ವಿಶೇಷತೆ ಇದ್ದೇ ಇರುತ್ತೆ ಅಂತ.
1: ಓಸಕಿ ಹಾಡಿದೆ, ಕೇಳೋಣ ಮೇಡಮ್, ಜಾಸ್ತಿ ಮಾತು ಬೇಡ, ಸಮಯ ಕಡಿಮೆ ಇದೆ.
0: ಓಕೆ ಓಕೆ, ಥ್ಯಾಂಕ್ ಯು ರೋಹಿತ್.
1: ಥ್ಯಾಂಕ್ ಯು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿ 30 ದಿನಗಳು ಕಳೆದಿದ್ದು ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯದೆಲ್ಲೆಡೆ ಬಿಯಿಂದ ಎ ಖಾತಾ ಪರಿವರ್ತನೆ ಸೇರಿದಂತೆ ಹಲವು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ರಾಮನಗರದ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ನಡೆಸಿರುವಂತೆ ಈ ಕುರಿತಂತೆ ಗೃಹ ಇಲಾಖೆಯಿಂದ ವರದಿ ಕೇಳಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಏಕೆ ಮೌನವಾಗಿದ್ದಾರೆ ಎಂದು ಬಿಜೆಪಿ ಪ್ರಶ್ನಿಸಿದೆ. ರಾಜಕೀಯ ಒತ್ತಡಗಳಿಂದ ಈ ವಿಷಯವನ್ನು ಕೈಬಿಡಲಾಗಿದೆ ಎಂದು ಆರೋಪಿಸಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ನಿ ಮತ್ತು ಸಹೋದರ ಡಿಕೆ ಸುರೇಶ್ ಅವರೊಂದಿಗೆ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದರು. ಇ ರಿಕ್ಷಾ ಬ್ಯಾಟರಿ ಭದ್ರತೆಗೆ ಸಂಬಂಧಪಟ್ಟಂತೆ ಬಿಎಟಿ ಬಿಎಂಎಸ್ ಅಪ್ಲಿಕೇಶನ್ ತೆಗೆಯುವಂತೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ಗೆ ನಿರ್ದೇಶನ ನೀಡಿದೆ. ಜಮ್ಮು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆ ಕೈಗೊಳ್ಳುವ ಎಲ್ಲ ಭಕ್ತರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಗೃಹ ಸಚಿವ ಅಮಿತ್ ಶಾ ಶುಭ ಕೋರಿದ್ದಾರೆ. ಕಲಬುರಗಿ ಪೊಲೀಸ್ ಠಾಣೆಯಿಂದ ಪೋಕ್ಸೊ ಆರೋಪಿಯೊಬ್ಬ ಪರಾರಿಯಾಗಿದ್ದಾನೆ. ಪರಾರಿಯಾಗಿರುವ ಆರೋಪಿಯನ್ನು ಪತ್ತೆ ಹಚ್ಚಲು ಪೊಲೀಸರು ವಿಶೇಷ ತಂಡ ರಚಿಸಿದ್ದಾರೆ. ಭಾರತ ಪ್ರವಾಸ ಕೈಗೊಂಡಿದ್ದ ಜಪಾನ್ ಪ್ರಧಾನಿ ಸನೆ ತಕೈಚಿ ನವದೆಹಲಿಯಿಂದ ಇಂದು ನಿರ್ಗಮಿಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ಇಲಾಖೆ ಉಭಯ ರಾಷ್ಟಗಳ ಪಾಲುದಾರಿಕೆಯನ್ನು ಹೆಚ್ಚಿಸುವಲ್ಲಿ ಈ ಭೇಟಿ ಮಹತ್ವದ್ದಾಗಿದೆ ಎಂದು ತಿಳಿಸಿದೆ. ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯು ಸುಸ್ಥಿರ ನಾವೀನ್ಯತೆ ನೇತೃತ್ವದ ಬೆಳವಣಿಗೆಯ ಮುಂದಿನ ಹಂತವನ್ನು ಮುನ್ನಡೆಸುವತ್ತ ಹೆಜ್ಜೆ ಇಟ್ಟಿದೆ ಎಂದು ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟ ಹಾಗೂ 2030 ಒಲಿಂಪಿಕ್ ಕ್ರೀಡಾಕೂಟದ ಸಿದ್ದತೆಗಳ ಭಾಗವಾಗಿ ಅಹಮದಾಬಾದ್ನಲ್ಲಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 1:28
1: ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಸಿಕ್ಕಿಬಿದ್ರು.
3: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿದ ಭಾರತ ಜಪಾನ್. ರಾಜಸ್ಥಾನ ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾವೀನ್ಯತೆ ಆಧಾರಿತ ಅಭಿವೃದ್ಧಿಗೆ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯ ಬಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ನೇ ಸುತ್ತಿಗೆ ಸ್ವಿಟ್ಜರ್ಲೆಂಡ್ ಸ್ಪೇನ್ ಮುನ್ನಡೆ. ವಾರ್ತೆಗಳ ವಿವರ: ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಎಲ್ಲಾ ರೀತಿಯ ಭಯೋತ್ಪಾದನೆ ಮತ್ತು ಹಿಂಸಾತ್ಮಕ ಉಗ್ರವಾದವನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜಪಾನ್ ಪ್ರಧಾನಿ ಸನೆ ತಕೈಚಿ ಬಲವಾಗಿ ಖಂಡಿಸಿದ್ದಾರೆ. 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯ ಜಂಟಿ ಹೇಳಿಕೆ ಪ್ರಕಟಿಸಲಾಗಿದ್ದು, ಕಳೆದ ವರ್ಷ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಉಭಯ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಉಗ್ರರು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರು ಮತ್ತು ಸಂಘಟಕರ ವಿರುದ್ದ ವಿಳಂಬವಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಖೈದಾ, ಐಸಿಸ್, ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಅವರ ಪ್ರಾಕ್ಸಿಗಳು ಸೇರಿದಂತೆ ವಿಶ್ವಸಂಸ್ಥೆ ಪಟ್ಟಿ ಮಾಡಲಾದ ಎಲ್ಲಾ ಭಯೋತ್ಪಾದಕ ಗುಂಪುಗಳು ಮತ್ತು ಸಂಸ್ಥೆಗಳ ವಿರುದ್ದ ಸಂಘಟಿತ ಕ್ರಮ ಕೈಗೊಳ್ಳಬೇಕೆಂದು ಉಭಯ ನಾಯಕರು ಕರೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಅನ್ನು ಉದ್ಘಾಟಿಸಲಿದ್ದಾರೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಇದೇ ಸಂದರ್ಭದಲ್ಲಿ ಜೋಧ್ಪುರದಲ್ಲಿ ಪರಿಷ್ಕೃತ ಉಡಾನ್ ಯೋಜನೆಗೆ ಅವರು ಚಾಲನೆ ನೀಡಲಿದ್ದಾರೆ. ಬಲೋತ್ರಾದಲ್ಲಿ ಸುಮಾರು 1.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪ್ರಧಾನಿ ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಯೋಜನೆಗಳು ಪೆಟ್ರೋಕೆಮಿಕಲ್ಸ್, ನಗರ ಸಾರಿಗೆ, ರೈಲ್ವೆ, ರಸ್ತೆ, ನವೀಕರಿಸಬಹುದಾದ ಇಂಧನ ಮತ್ತು ವಿದ್ಯುತ್ ಪ್ರಸರಣ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿವೆ. ಬಾಲುತ್ರದ ಪಚಾದ್ರಾದಲ್ಲಿ ದೇಶದ ಮೊದಲ ಗ್ರೀನ್ಫೀಲ್ಡ್ ಸಮಗ್ರ ತೈಲ ಸಂಸ್ಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ ವೇಳೆ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಜೈಪುರ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ರಾಜಸ್ಥಾನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಸುಮಾರು 54,000 ಯುವಕರಿಗೆ ನೇಮಕಾತಿ ಪತ್ರಗಳನ್ನು ಪ್ರಧಾನಿ ವಿತರಿಸಲಿದ್ದಾರೆ. ಗುಜರಾತ್ಗೆ ನಾಳೆ ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸನಾತ್ನಲ್ಲಿ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ. ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯು ಸುಸ್ಥಿರ ಸ್ಥಿತಿಸ್ಥಾಪಕ ಹಾಗೂ ನಾವೀನ್ಯತೆ ಆಧಾರಿತ ಅಭಿವೃದ್ಧಿಯ ಮುಂದಿನ ಹಂತಕ್ಕೆ ವೇಗ ನೀಡುವ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಭಾರತ ಫ್ರಾನ್ಸ್ ಉದ್ಯಮಿಗಳ ದುಂಡುಮೇಜಿನ ಸಭೆಯ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಪ್ರಗತಿ, ಪೂರೈಕೆಯ ಸರಪಳಿಯ ವೈವಿಧ್ಯೀಕರಣ, ಇಂಧನ ಪರಿವರ್ತನೆ ಹಾಗೂ ಜಾಗತಿಕ ರಾಜಕೀಯ ಬೆಳವಣಿಗೆಗಳಿಂದಾಗಿ ವಿಶ್ವ ಆರ್ಥಿಕತೆ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಹೇಳಿದರು. ವಿಕಸಿತ ಭಾರತ 2047 ಗುರಿ ಸಾಧಿಸುವ ಭಾರತದ ಪಯಣದಲ್ಲಿ ಪಾಲುದಾರರಾಗುವಂತೆ ಫ್ರಾನ್ಸ್ನ ಉದ್ಯಮಿಗಳು ಮತ್ತು ಹೂಡಿಕೆದಾರರಿಗೆ ಇದೇ ವೇಳೆ ಸಚಿವರು ಆಹ್ವಾನ ನೀಡಿದರು. ಉಭಯ ರಾಷ್ಟಗಳ ಹಂಚಿಕೆಯ ಸಮೃದ್ಧಿಯನ್ನು ಸಾಧಿಸಲು ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವಿದೆ. ಕಳೆದ 1 ದಶಕದಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ದ್ವಿಪಕ್ಷೀಯ ವ್ಯಾಪಾರ 2 ಪಟ್ಟು ಹೆಚ್ಚಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು.

0: ಸ್ವಾಗತಿಸಿದರು. ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಪಕ್ಷದ ಸಾಂಸ್ಥಿಕ ಚುನಾವಣೆ ಹಾಗೂ ಪಕ್ಷದ ಪರವಾಗಿ ಅಧಿಕೃತವಾಗಿ ಸಹಿ ಹಾಕುವವರಿಗೆ ಸಂಬಂಧಿಸಿದಂತೆ ಉದ್ಭವಿಸಿರುವ ಪರಸ್ಪರ ವಿರುದ್ದದ ಹಕ್ಕು ಪ್ರತಿಪಾದನೆಗಳ ಕುರಿತು ಪ್ರತಿಕ್ರಿಯೆ ಸಲ್ಲಿಸುವಂತೆ ಭಾರತ ಚುನಾವಣಾ ಆಯೋಗ ಪಕ್ಷದ ಉಭಯ ಬಣಗಳಿಗೆ ಸೂಚಿಸಿದೆ. ಈ ಕುರಿತು ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಹಾಗೂ ಪಕ್ಷದ ನಾಯಕ ರಿತಮ್ ಪ್ರತಾಪ್ ಬ್ಯಾನರ್ಜಿ ಅವರಿಗೆ ಪ್ರತ್ಯೇಕ ಪತ್ರಗಳನ್ನು ಬರೆದಿರುವುದಾಗಿ ಚುನಾವಣಾ ಆಯೋಗ ತಿಳಿಸಿದೆ. ಉಭಯ ಬಣಗಳು ಸೋಮವಾರ ಸಂಜೆ 5:30 ತಮ್ಮ ಪ್ರತಿಕ್ರಿಯೆಯನ್ನು ಸಲ್ಲಿಸುವಂತೆ ಚುನಾವಣಾ ಆಯೋಗ ನಿರ್ದೇಶನ ನೀಡಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಶ್ರೀ ಅಮರನಾಥ ಯಾತ್ರೆ ಇಂದು ಬೆಳಗ್ಗೆ ಪಹಲ್ಗಾಮ್ ಮತ್ತು ಬಾಲ್ತಾಲ್ ಮಾರ್ಗಗಳಿಂದ ಆರಂಭವಾಗಿದೆ. 57 ದಿನಗಳ ಈ ಪವಿತ್ರ ಯಾತ್ರೆಯಲ್ಲಿ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಸಮುದ್ರ ಮಟ್ಟದಿಂದ ಸುಮಾರು 3,888 ಮೀಟರ್ ಎತ್ತರದಲ್ಲಿರುವ ಅಮರನಾಥ ಗುಹಾ ದೇಗುಲಕ್ಕೆ ತೆರಳಿ ಸ್ವಯಂ ರೂಪುಗೊಂಡಿರುವ ಹಿಮ ಶಿವಲಿಂಗ ದರ್ಶನ ಪಡೆದು ಶಿವನ ಆಶೀರ್ವಾದ ಪಡೆಯುವುದು ಯಾತ್ರೆಯ ಉದ್ದೇಶವಾಗಿದೆ. ರಕ್ಷಾಬಂಧನದ ದಿನವಾದ ಆಗಸ್ಟ್ 28 ಯಾತ್ರೆ ಸಂಪನ್ನಗೊಳ್ಳಲಿದೆ. ಅಮರನಾಥ ಯಾತ್ರೆ ಕೈಗೊಂಡಿರುವ ಯಾತ್ರಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಶುಭಾಶಯ ಕೋರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಸಂಬಂಧಿಸಿದ ನಿಧಿ ಮತ್ತು ದೇಣಿಗೆ ದುರ್ಬಳಕೆ ಕುರಿತ ಎಲ್ಲಾ ಆರೋಪಗಳ ಬಗ್ಗೆ ನ್ಯಾಯಸಮ್ಮತ ಹಾಗೂ ಸಮಗ್ರ ತನಿಖೆ ನಡೆಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಅಲೋಕ್ ಕುಮಾರ್ ಆಗ್ರಹಿಸಿದ್ದಾರೆ. ಅಯೋಧ್ಯೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಚಂಪತ್ ರೈ ವಿರುದ್ದ ಕೇಳಿಬಂದಿರುವ ಆರೋಪಗಳ ಕುರಿತು ಪ್ರತಿಕ್ರಿಯಿಸಿರುವ ಅವರು, ಈ ಹಂತದಲ್ಲಿ ಯಾವುದೇ ನಿರ್ದಿಷ್ಟ ಅಭಿಪ್ರಾಯ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಆರೋಪಗಳು ಕೇಳಿಬಂದಿದ್ದು ಕೆಲವು ಮಂದಿ ಅವರ ವಿರುದ್ದ ದೂರುಗಳನ್ನು ನೀಡಿದ್ದಾರೆ. ಈ ಆರೋಪಗಳ ಕುರಿತು ತನಿಖೆ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ಟ್ರಸ್ಟ್ನ ಕಚೇರಿ ಉಸ್ತುವಾರಿ ಪ್ರಕಾಶ್ ಗುಪ್ತಾ ಅವರು ದೇಣಿಗೆ ಹಣ ಎಣಿಕೆ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿದ್ದರು. ನಗದು ದೇಣಿಗೆ ನಿರ್ವಹಣೆಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ನಿಯೋಜಿಸಿದ್ದ ಸಿಬ್ಬಂದಿಯ ಪೈಕಿ ಕೆಲವರು ಅಕ್ರಮದಲ್ಲಿ ಭಾಗಿಯಾಗಿರಬಹುದು ಎಂಬ ಶಂಕೆಯನ್ನು ಅಲೋಕ್ ಕುಮಾರ್ ವ್ಯಕ್ತಪಡಿಸಿದ್ದಾರೆ. ಯುವಜನ ವ್ಯವಹಾರಗಳ ಇಲಾಖೆಯು ಇಂದು ನವದೆಹಲಿಯಲ್ಲಿ ಮೈ ಭಾರತ್ ಕೈಗಾರಿಕಾ ಸಂಘಟನೆಗಳ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಅಸೋಚಾಮ್, FICCI, CAIT, CII ಸೇರಿದಂತೆ ಪ್ರಮುಖ ಕೈಗಾರಿಕಾ ಸಂಘಟನೆಗಳು ಸಮಾವೇಶದಲ್ಲಿ ಭಾಗವಹಿಸಿದ್ದವು. ಯುವಜನ ಅಭಿವೃದ್ದಿಗಾಗಿ ಭವಿಷ್ಯದ ಸಹಭಾಗಿತ್ವದ ರೂಪುರೇಷೆಗಳ ಕುರಿತು ಚರ್ಚಿಸುವುದು ಹಾಗೂ ರಾಷ್ಟೀಯ ಯುವಜನ ಗುರಿಗಳನ್ನು ಕೈಗಾರಿಕಾ ವಲಯದ ಉಪಕ್ರಮಗಳೊಂದಿಗೆ ಸಂಯೋಜಿಸುವ ಕುರಿತು ಸಮಾವೇಶದಲ್ಲಿ ಸಮಾಲೋಚನೆ ನಡೆಯಿತು. ವೆನಿಚುವಾಲಾದಲ್ಲಿ ನಿಧನರಾದ ಭಾರತೀಯ ನಾವಿಕ ರಾಕೇಶ್ ಚೌಹಾಣ್ ಅವರ ಪಾರ್ಥಿವ ಶರೀರವನ್ನು ವಿರೂಪಗೊಳಿಸಿರುವ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ವೆನಿಚುವಾಲಾ ಅಧಿಕಾರಿಗಳನ್ನು ಭಾರತ ಒತ್ತಾಯಿಸಿದೆ. ಘಟನೆ ಬೆಳಕಿಗೆ ಬಂದ ದಿನದಿಂದಲೇ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳೊಂದಿಗೆ ಈ ವಿಷಯವನ್ನು ನಿರಂತರವಾಗಿ ಪ್ರಸ್ತಾಪಿಸುತ್ತಿರುವುದಾಗಿ ಕರಾಕಾಸ್ನಲ್ಲಿ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಭೂಕಂಪದಿಂದ ತತ್ತರಿಸಿರುವ ವೆನಿಜುವೆಲಾಗೆ ಆಪರೇಷನ್ ಅಮಿಸ್ತಾದ್ ಅಡಿಯಲ್ಲಿ ಮಾನವೀಯತೆಯ ನೆರವನ್ನು ಭಾರತ ಮತ್ತಷ್ಟು ವಿಸ್ತರಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಭಾರತ ಸೇನೆಯ ಫೀಲ್ಡ್ ಆಸ್ಪತ್ರೆಯ ಸಿಬ್ಬಂದಿಯು ವೆನಿಜುವೆಲಾದ ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಸಂತ್ರಸ್ತರಿಗೆ ನಿರಂತರವಾಗಿ ವೈದ್ಯಕೀಯ ಸೇವೆ ಒದಗಿಸುತ್ತಿದೆ ಎಂದು ತಿಳಿಸಿದೆ. ಆಂಧ್ರಪ್ರದೇಶದ ಮರ್ಕಾಪುರಂನಲ್ಲಿ ಇಂದು ಮುಂಜಾನೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ 4 ಮೃತಪಟ್ಟಿದ್ದು 8 ಮಂದಿ ಗಾಯಗೊಂಡಿದ್ದಾರೆ. ಕಂಭಂ ವೈಟ್ ಜಂಕ್ಷನ್ನಲ್ಲಿ ಸಮೀಪ ನಿಲ್ಲಿಸಿದ್ದ ಆಟೋಗೆ ಅತಿ ವೇಗವಾಗಿ ಬಂದ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಕೆನಡಾದ ವ್ಯಾಂಕುವರ್ನಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32 ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಅಲ್ಜೀರಿಯಾದ ವಿರುದ್ದ 2-0 ಗೋಲುಗಳ ಅಂತರದಲ್ಲಿ ಜಯಗಳಿಸಿ 16 ಸುತ್ತಿಗೆ ಪ್ರವೇಶಿಸಿದೆ. ಮೊದಲ ಸುತ್ತಿನಲ್ಲಿ 2 ಗೆಲುವು ಹಾಗೂ 1 ಡ್ರಾ ದಾಖಲಿಸಿ ಬಿ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದಿದ್ದ ಸ್ವಿಟ್ಜರ್ಲೆಂಡ್ ಈ ಗೆಲುವಿನೊಂದಿಗೆ ಪಂದ್ಯಾವಳಿಯಲ್ಲಿ ತನ್ನ ಅಜೇಯ ಓಟವನ್ನು ಮುಂದುವರೆಸಿದೆ. ಕೆನಡಾದ ವ್ಯಾಂಕುವರ್ನಲ್ಲಿ ಮಂಗಳವಾರ ನಡೆಯುವ 16

0: ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಕೊಲಂಬಿಯಾ ಅಥವಾ ಘನಾ ತಂಡವನ್ನು ಎದುರಿಸಲಿದೆ. ಕ್ಯಾಲಿಫೋರ್ನಿಯಾದ ಎಂಗಲ್ವುಡ್ನ ಲಾಸ್ ಏಂಜಲೀಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು 32ರ ಸುತ್ತಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಆಸ್ಟ್ರಿಯಾ ವಿರುದ್ದ 3-0 ಗೋಲುಗಳಿಂದ ಜಯಗಳಿಸಿ 16ರ ಸುತ್ತಿಗೆ ಪ್ರವೇಶಿಸಿದೆ. ಆರ್ಲಿಂಗ್ಟನ್ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುವ 32ರ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿದ ಭಾರತ ಜಪಾನ್. ರಾಜಸ್ಥಾನ ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ. ನಾವೀನ್ಯತೆ ಆಧಾರಿತ ಅಭಿವೃದ್ದಿಗೆ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆ ಬಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿಗೆ ಸ್ವಿಟ್ಜರ್ಲೆಂಡ್ ಸ್ಪೇನ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 1:20. ಗೇಮ್ ಶೋ ಕಾರ್ಯಕ್ರಮದಲ್ಲಿ ಈಗ ಸಿನಿ ಕ್ವಿಜ್. ಸಿನಿಮಾದ ಬಗ್ಗೆ ಕೇಳಲಾಗುತ್ತೆ, ನೀವು ಉತ್ತರವನ್ನ ಕೊಡಬೇಕು. ಇವತ್ತು ಒಂಥರ ವಿಶೇಷವಾದಂತಹ ಸಿನಿ ಕ್ವಿಜ್. ಏನಪ್ಪಾ ಅಂದರೆ ಹಾಡಿನ ಒಂದೊಂದು ತುಣುಕನ್ನು ತೆಗೆದುಕೊಳ್ತೇನೆ, ಅಥವಾ ಒಂದು ಚಿತ್ರದ ಒಂದಷ್ಟು ತುಣುಕನ್ನು ತೆಗೆದುಕೊಳ್ತೇನೆ, ಅದು ಯಾವ ಚಿತ್ರದ್ದು ಅಂತ ನೀವು ಬೇಗ ಹೇಳಬೇಕು. ಮೊದಲು ಬಂದಂಥ 10 ಉತ್ತರಗಳನ್ನು ಮಾತ್ರ ನಾನು ತೆಗೆದುಕೊಳ್ತೇನೆ. ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗೇನು ಮಾಡಬೇಕಂದ್ರೆ ನಾವೆಲ್ಲ ರೆಡಿ ಇದ್ದೀವಿ ಕ್ವಿಜ್ಜಲ್ಲಿ ಅಂತ ನೀವಂತ ಹಾಜರಾತಿಯನ್ನು ಹಾಕ್ಬಿಡಬೇಕು.

ನಮ್ಮ ವಾಟ್ಸ್ಆಪ್ ಸಂಖ್ಯೆ 9483091029 ಈ ಸಂಖ್ಯೆಗೆ ಉತ್ತರವನ್ನ ಕಳಿಸ್ಬೇಕು. ಜಗದಾಂಬಿಕಾ ಹಂಸವೇಣಿಯವರು, ನಾನು ರೆಡಿ ಇದ್ದೀನಿ ಅಂತ ಈಗಾಗಲೇ ಕಳಿಸಿದ್ದಾರೆ. ನೀವೆಲ್ಲರೂ ಈ ಒಂದು ಕ್ವಿಜ್ನಲ್ಲಿ ಭಾಗವಹಿಸ್ತೀರಾ ಅನ್ನೋದನ್ನು ನಮಗೊಂದು ಸಂದೇಶವನ್ನು ಕಳಿಸ್ಕೊಡಿ.

0: 102.9 ಎಫ್ಎಂ ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗೇಮ್ ಶೋ ಕಾರ್ಯಕ್ರಮದಲ್ಲಿ ಸಿನಿ ಕ್ವಿಜ್. ನಾನು ಪ್ರಶ್ನೆ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ರೆಡಿ ಇದ್ದಾರೆ ನಮ್ಮ ಕ್ವಿಜ್ನಲ್ಲಿ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ಚಂದನ, ಜಿ ಎಸ್ ಚಂದನ್ ಅವರು ಚಿತ್ರದುರ್ಗದಿಂದ ನಾನು ರೆಡಿ ಅಂತ ಹೇಳ್ತಿದ್ದಾರೆ. ಹಾಗೆ ಹಾವೇರಿಯಿಂದ ಶ್ರೀಕಾಂತ್ ಹಾವನೂರು ಇವರು ನಾನು ರೆಡಿ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಹಾಗೆ ನಿಮ್ಮ ತರಗತಿಗೆ ನಾನು ಬಂದಿದ್ದೇನೆ ಅಂತ ಯಾರು ಸುಬ್ರಹ್ಮಣ್ಯ ಅವರು, ಜಯಂತ್ ಸುಬ್ರಹ್ಮಣ್ಯ ಹೇಳ್ತಾ ಇದ್ದಾರೆ. ಹಾಗೆ 50 ಏನೋ ಹೇಳ್ಕೊ ಇವ್ರು ಏನೋ ಕಳಿಸ್ಕೊಟ್ಟಿದ್ದಾರೆ ಗೊತ್ತಾಗ್ತಿಲ್ಲ. ಮತ್ತು ನಾನು ರೆಡಿ ಅಂತ ಯಾರು ನಿಮ್ಮ ಹೆಸರು ಹಾಕಿ ದಯವಿಟ್ಟು. ಹಾಗೆ ಕ್ವಶನ್ ಹೇಳಿ ಮೇಡಮ್ ಅಂತ ಶುಕ್ರವಾರದ ಶುಭಾಶಯಗಳು ಅಂತ ಕಳಿಸಿದ್ದಾರೆ. ಯಾರು ನೀವು ಹೆಸರನ್ನು ಬರೆದಿಲ್ಲ, ಎಲ್ಲರೂ ಹೆಸರು ಬರೆದು ಕಳಿಸ್ಕೊಡಿ ಮೊದಲಿಂದಾಗಿ. ಈಗ ಪ್ರಶ್ನೆ ಕೊಟ್ಬಿಡೋಣ. ಏನಪ್ಪ ಅಂದರೆ ಈ ಹಾಡಿನ ಮಧ್ಯದಲ್ಲಿ ಒಂದು ತುಣುಕನ್ನು ನಿಮಗೆ ಕೇಳಿಸ್ತೀನಿ, ಯಾವ ಚಿತ್ರದ್ದು ಅಂತ ನೀವು ನಮಗೆ ಬರೆದು ಕಳಿಸಿ ನಿಮ್ಮ ಹೆಸರು ವಿಳಾಸದೊಂದಿಗೆ.
1: ರೈಲಿನ ಹಳಿಗಳಂತೆ ನಾವು ಜೊತೆಯಾಗಿ ಸಾಗಬಹುದು, ಆದರೆ ಅವುಗಳಂತೆ ಕೊನೆಯವರೆಗೂ ಸೇರಲಾರೆವು.
0: ಕೇಳಿಸ್ಕೊಂಡ್ರಲ್ಲ, ಇದು ಚಿತ್ರದ ಹಾಡಿನ ಮೊದಲ ಸಾಲನ್ನ ಹಾಗೂ ಚಿತ್ರದ ಹೆಸರನ್ನ ನೀವು ಬರೆದು ನಮಗೆ ಕಳಿಸ್ಕೊಡಿ. ನಮ್ಮ ವಾಟ್ಸಪ್ 9483091209 ಮತ್ತೊಮ್ಮೆ ಕೇಳಿಸ್ತೇನೆ.
1: ರೈಲಿನ ಹಳಿಗಳಂತೆ ನಾವು ಜೊತೆಯಾಗಿ ಸಾಗಬಹುದು, ಆದರೆ ಅವುಗಳಂತೆ ಕೊನೆಯವರೆಗೂ ಸೇರಲಾರೆವು.

0: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸಮಯ 1:32
1: ನಾವು ಜೊತೆಯಾಗಿ ಸಾಗಬಹುದು, ಆದರೆ ಅವುಗಳಂತೆ ಕೊನೆಯವರೆಗೂ ಸೇರಲಾರೆವು.
0: ವಾವ್, ಎಂತ ಮಾತಲ್ವಾ. ರೈಲಿನ ಹಳಿಗಳಂತೆ ನಾವು ಜೊತೆಯಾಗಿ ಸಾಗಬಹುದು, ಆದರೆ ಕೊನೆಯವರೆಗೂ ಸೇರಲಾರಿವು. ಇದು ಯಾವ ಚಿತ್ರದ ಒಂದು ಸಂಭಾಷಣೆ ಅಂತ ಕೇಳಿದ್ದೆ. ಸಾಕಷ್ಟು ನಮ್ಮ ಸ್ನೇಹಿತರು ಕಳಿಸ್ಕೊಂಡಿದ್ದಾರಪ್ಪ, ಇಷ್ಟು ಜನರು ಭಾಗವಹಿಸಿದಿರಾ ಅಂತ ನನಗೆ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಮೆಸೇಜ್ಗಳನ್ನು ಮೊದಲನೇದಾಗಿ ಯಾರು ಕಳಿಸ್ಕೊಟ್ಟಿದ್ದಾರೆ ಅಂದರೆ, ರಾಜಾಜಿನಗರದ ಜಯಶ್ರೀ ಸುನಿಲ್ ಅವರು ಮೊದಲನೇದಾಗಿ ಅವರು ಕಳಿಸ್ಕೊಟ್ಟಿದ್ದಾರೆ ಸ್ಪರ್ಶ ಚಿತ್ರದ ಈ ಒಂದು ಸಂಭಾಷಣೆ ತುಣುಕು ಅಂತ ಹೇಳ್ತಿದ್ದಾರೆ. ಹಾಗೆ ಇನ್ಯಾರೆಲ್ಲ ನಮಗೆ ಕಳಿಸ್ಕೊಟ್ಟಿದ್ದಾರೆ ಅಂದರೆ, ಶಶಿಕಲಾ ಅವರು ಕಳಿಸ್ಕೊಟ್ಟಿದ್ದಾರೆ, ಈಶ್ವರ್ ಶಶಿಕಲಾ ಗುಬ್ಬಿ ಬಿದ್ರೆಯಿಂದ ನಮಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸೀನಹಳ್ಳಿಯಿಂದ ರವಿ ಭಟ್ಟ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಹಮ್ಮದ್ ಅವರು ರಾಯಚೂರಿನಿಂದ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಜಯಂತ್ ಸುಬ್ರಹ್ಮಣ್ಯ ಅವರು ಕಳಿಸ್ಕೊಟ್ಟಿದ್ದಾರೆ. ಜಗದಾಂಬಿಕಾ ಹಂಸವೇಣಿ ಅವರು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸರಿಯಾದ ಉತ್ತರವನ್ನು ಕರೆಕ್ಟಾಗಿ ಕಳಿಸಿರೋರು ಯಾರಪ್ಪ ಅಂದರೆ, ಹರೀಶ್ ಅವರು ಮಲ್ಲೇಶ್ವರದಿಂದ ಹಾಡನ್ನು ಕಳಿಸಿ, ಚಿತ್ರದ ಹೆಸರನ್ನು ಕಳಿಸಿ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಸಾಕಷ್ಟು ಜನರು ತಪ್ಪು ಉತ್ತರನೂ ಕಳಿಸ್ಕೊಟ್ಟಿದ್ದೀರಿ. ಕೊಪ್ಪಳ ಜಿಲ್ಲೆ ಏನು ಕೊಡದಾಳ ಗ್ರಾಮದಿಂದ ನಮ್ಮ ಸ್ನೇಹಿತರಾದಂತಹ ಗವಿಸಿದ್ದಪ್ಪ ಇವರು ಕೂಡ ಏನು ತಪ್ಪು ಉತ್ತರ ಕಳಿಸ್ಕೊಟ್ಟಿದ್ದೀರಿ. ನೀವು 2, 3, 4 ಅಂತ ಕಳಿಸಿದ್ದೀರಾ. ಕುಟುಂಬ ಮನ ಮೆಚ್ಚಿದ ಹುಡುಗಿ ಇರಲಿ, ಸರಿಯಾದ ಉತ್ತರವನ್ನು ಕಳಿಸಿ. ಮತ್ತು ಯಾರು ಇವರು ರಾಜಪ್ಪಾಜಿ ಟೈಲರ್ ಅವರು ನಮಗೆ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಾ. ಹಾಗೆ ಹಾವನೂರು ಶ್ರೀಕಾಂತ್ ಹಾವನೂರು ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲರ ಉತ್ತರಕ್ಕೆ ಧನ್ಯವಾದಗಳು. ಹಾಗೆ ಗಜಲಕ್ಷ್ಮಿ ಅವರು ಶಿಡ್ಲಘಟ್ಟದಿಂದ ಕಳಿಸ್ಕೊಟ್ಟಿದ್ದೀರಿ. ಇನ್ನು ಜೆ ಪಿ ನಗರದಿಂದ ಪದ್ಮಾ ಅವರ ಉತ್ತರ ಸರಿ ಇದೆ. ಲಿಂಗರಾಜ್ ಅವರು ಕಮಲಾಪುರ ಹರಿಹರದಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಉತ್ತರಕ್ಕೆ ಧನ್ಯವಾದಗಳು. ಮುಂದಿನ ಒಂದು ಪ್ರಶ್ನೆ ಹೀಗಿದೆ. ಪ್ರಶ್ನೆ ಅನ್ನೋದಕ್ಕಿಂತ ಈ ಒಂದು ಈ ಚಿತ್ರದ ಒಂದು ತುಣುಕು ಸಂಭಾಷಣೆ, ಇದು ಯಾವ ಚಿತ್ರದ್ದು ಅನ್ನೋದನ್ನು ನೀವು ಬರೆದು ಕಳಿಸ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9483091091.
2: ನಿಮ್ಮಪ್ಪನ ತಿಥಿ ಮಾಡೋಕೆ ನಿನ್ನಂತ ಮಗನ್ ಪಡೆದ ಭಾಗ್ಯಕ್ಕೆ
3: ನಾನೇನ್ ತಪ್ಪು ಮಾಡಿದೆ ಅಣ್ಣ?
2: ಇನ್ನೇನ್ ಮಾಡ್ಬೇಕು, ನಿನ್ನಿಂದ ನನ್ನ ಮಾನ ಬೀದಿ ಪಾಲಾಯ್ತಲ್ಲಿ. ದಾರಿಯಲ್ಲಿ ಬರ್ತಿದ್ರೆ ಯಾರ್ಯಾರು ಏನೇನ್ ಮಾತಾಡ್ತಾರೆ ಅಂತ ಗೊತ್ತಾ ನಿನ್ಗೆ? ಊರ್ ತುಂಬಾ ಕೆಟ್ಟ ಸುರ್ತ್ಕೊಂಡ್ರೆ ನಿನ್ ಯಾರು ಕಂಡ್ಕೋತಾರೆ? ನಿಮ್ಮಮ್ಮ ಹೋಗೋ ಬರ್ಲು ನೀನಾದ್ರೂ ಕಣ್ ಮುಚ್ಕೋಬಾರ್ದಾಗಿತ್ತ?
0: ಕೇಳಿಸ್ಕೊಂಡ್ರಲ್ಲ ಈ ಒಂದು ಸಂಭಾಷಣೆಯನ್ನ, ಇದು ಯಾವ ಚಿತ್ರದ್ದು ಅನ್ನೋದನ್ನ ನೀವು ಬರೆದು ನಮ್ಗೆ ಕಳಿಸ್ಬೇಕು. ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮತ್ತೊಮ್ಮೆ ಕೇಳಿಸ್ತೇನೆ.
2: ಮಾಡಿದ್ದಿ ತಾನೇ
3: ಯಾಕಣ್ಣ?
2: ನಿಮ್ಮಪ್ಪನ ತಿಥಿ ಮಾಡೋಕೆ
3: ಯಾಕಣ್ಣ ಮಾತಾಡ್ತಿ?
2: ನಿನ್ನಂತ ಮಗನ್ ಪಡೆದ ಭಾಗ್ಯಕ್ಕೆ
3: ನಾನೇನ್ ತಪ್ಪು ಮಾಡಿದೆ ಅಣ್ಣ?
2: ಇನ್ನೇನ್ ಮಾಡ್ಬೇಕು, ನಿನ್ನಿಂದ ನನ್ನ ಮಾನ ಬೀದಿ ಪಾಲಾಯ್ತಲ್ಲಿ. ದಾರಿಯಲ್ಲಿ ಬರ್ತಿದ್ರೆ ಯಾರ್ಯಾರು ಏನೇನ್ ಮಾತಾಡ್ತಾರೆ ಅಂತ ಗೊತ್ತಾ ನಿನ್ಗೆ? ಊರ್ ತುಂಬಾ ಕೆಟ್ಟ ಸುರ್ತ್ಕೊಂಡ್ರೆ ನಿನ್ ಯಾರು ಕಂಡ್ಕೋತಾರೆ? ನಿಮ್ಮಮ್ಮ ಹೋಗೋ ಬರ್ಲು ನೀನಾದ್ರೂ ಕಣ್ ಮುಚ್ಕೋಬಾರ್ದಾಗಿತ್ತಾ?

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 1:40 ಸಿನಿ ಕ್ವಿಜ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ, ಹಾಗೆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದೀರಾ. ಈಗ ನಾನು ಒಂದು ತುಣುಕನ್ನು ಕೇಳಿಸಿದ್ದೆ, ಮತ್ತೆ ಆ ತುಣುಕನ್ನು ಹಾಕಲ್ಲ, ಯಾಕಂದರೆ 2 ಸಲ ಕೇಳಿಸಿದ್ದೇನೆ. ಯಾರ್ಯಾರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ಯಾರಾದರೆ ಕುತೂಹಲ ಇದೆಯಾ ಯಾರಿರ್ಬೋದು ಅಂತ, ತುಂಬಾ ಬೇಗನೆ ಕಳಿಸ್ತಾರೆ ಅವರು ಯಾವಾಗಲೂ ಅಷ್ಟೇ. ನಮ್ಮ ಒಂದು ಕ್ವಿಜ್ ಕಾರ್ಯಕ್ರಮ ಬಂದರೆ ಅತಿ ಬೇಗನೆ ಉತ್ತರವನ್ನು ಕಳಿಸುವಂತಹ ಇವರು ಯಾರು, ಜಗದಾಂಬಿಕಾ ಹಂಸವೇಣಿಯವರು ಅತಿ ಬೇಗನೆ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ, ಅವರಿಗೆ ಚಪ್ಪಾಳೆ. ಹಾಗೆ ಗಣೇಶ್ ಅವರು, ಸುಜಾತ ಆರ್ ಗಣೇಶ್ ರಾಜಾಜಿನಗರದಿಂದ, ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಏನು ಸರಿಯಾದ ಉತ್ತರ ಅಂದರೆ, ಬೆಂಕಿಯ ಬಲೆ ಚಿತ್ರದ ತುಣುಕು ಅದು. ಹಾಗೆ ರೇಖಾ ಯಲಹಂಕದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ನೋಡಿ, 3 ಜನ ಹೆಣ್ಮಕ್ಳೆ ಮೊದಲನೇ ಸಾಲಲ್ಲಿದ್ದಾರೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಮತ್ತೊಂದು ನೋಡಿ, ನೇತ್ರ ಕೆಂಗೇರಿ, ಇವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ನೋಡಿ. ಓಹೋ, ಎಲ್ಲ ಹೆಣ್ಮಕ್ಳು ಇದ್ದಾರೆ. ನೆಕ್ಸ್ಟ್ ಲೀಲಾ ಬೇಗೂರು, ಇವರು ಸರಿಯಾದ ಉತ್ತರವನ್ನೇ ಕಳಿಸ್ಕೊಟ್ಟಿದ್ದಾರೆ. ನಂತರ ಹರೀಶ್ ಅವರು ಮಲ್ಲೇಶ್ವರದಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಸಂಧ್ಯಾ ಮೋಹನ್, ಇವರು ಕೂಡ ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ರಾಜಾಜಿನಗರದ ನಿರ್ಮಲಾ, ಏನು ನಮ್ಮ ಹೆಣ್ಮಕ್ಳೇ ಜಾಸ್ತಿ ಬೇಗ ಬೇಗ ಉತ್ತರವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಡಾಕ್ಟರ್ ಅನಂತ್ ಕುಮಾರ್ ಅವರು ಕಡಬ ಗುಬ್ಬಿಯಿಂದ, ಇವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಯಾರು, ಖುಷಿ ಶಾರದಾ, ಇವರು ಕೂಡ ಬಸವೇಶ್ವರ ನಗರದಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನಮ್ಮ ರನ್ನಿಂಗ್ ವಿತ್ 8901, ಇವರು ಕೂಡ ಸರಿಯಾದ ಉತ್ತರ ಬೆಂಕಿಯ ಬಲ್ಲೆ ಅಂತ ಹೇಳಿದ್ದಾರೆ. ನಿಮ್ಮ ಹೆಸರನ್ನು ಬರೆದು ಕಳಿಸಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ನಾನು. ಹಾಗೆ ಮಲ್ಲಿಕಾರ್ಜುನ ವಠಾರ, ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಕಲ್ಲೇಶ್ವರ ಇಲ್ಲಿಂದ, ಶ್ರೀನಗರ ತುಮಕೂರು ಇಲ್ಲಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಸರಿಯಾದ ಉತ್ತರ ಇದೆ. ವೆಂಕಟೇಶ್ ಅವರು ಹೊಸೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಡ್ತಾರೆ. ಪೂರ್ಣಿಮಾ ಮೇಸ್ತ್ರಿ, ಇವರು ಕೂಡ ನಾರಾಯಣಪುರದಿಂದ ಧಾರವಾಡ ಇಲ್ಲಿ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಸುಧಾ ಚಂದನ, ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಛಾಯಾ ಯಲಹಂಕದಿಂದ ಸರಿಯಾದ ಉತ್ತರ ಇದೆ. ಜೆ ಪಿ ನಗರದಿಂದ ಪದ್ಮಾ, ಹಾಗೆ ಶಾಂತಿನಿ ಹಾಸನದಿಂದ ಸರಿಯಾದ ಉತ್ತರ ಇದೆ. ಹಾಗೆ ಬನ್ನೇರ್ಘಟ್ಟದಿಂದ, ಬನ್ನೇರ್ಘಟ್ಟ ರೋಡ್ನಿಂದ ಯಾರು, ಇವರು ರಾಜೀವ್ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಉತ್ತರಕ್ಕಾಗಿ ಧನ್ಯವಾದಗಳು. ಹಾಗೆ ಹೊಸಕೋಟೆ ನವೋದಯ ನಗರದಿಂದ ಪ್ರವೀಣ್, ಇವರು ತಪ್ಪುತ್ತರ ಕಳಿಸಿದ್ದೀರಾ ಪ್ರವೀಣ್. ಮತ್ತು ಯಾರು ಇದು, ರಾಜಶೇಖರ್ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಪಾಪಯ್ಯ ಗಾರ್ಡನ್ನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಮುಂದಿನ ಒಂದು ಕ್ವಿಜ್ ಪ್ರಶ್ನೆ ಅನ್ನೋದಕ್ಕಿಂತ ಒಂದು ಸಂಭಾಷಣೆ, ಇದು ತುಂಬಾ ಚೆನ್ನಾಗಿದೆ. ಇದು ಬೇಗನೆ ಹೇಳ್ಬಿಡ್ತೀರಾ, ಯಾಕಂದರೆ ಪ್ರಚಲಿತದಲ್ಲಿರುವಂತಹ, ಕೇಳಿದ ತಕ್ಷಣ ಫಟ್ ಫಟ ಅಂತ ಹೇಳುವಂತಹ ಒಂದು ಚಿತ್ರ ಕೇಳಿಸ್ಕೊಳ್ಳಿ.
1: ಊಟಕ್ಕೆ ಬನ್ನಿ.
2: ಹಬ್ಬದ ಅಡುಗೆ ಡಬಲ್ ಫುಲ್ ಮೀಲ್ಸ್.
3: ಏನೇನ್
2: ಸ್ಪೆಷಲ್?
3: ನಿನ್ನ ಫೇವರೇಟ್
2: ಕರಿಕಡ್ ಮಾಡಿದ್ರಾ? ಎಲ್ಲಿದೆ ಪ್ಲೀಸ್ ಅಣ್ಣ?
4: ಕರಿಕಡ್ಬು ಅಂದ್ರೆ ಬಹಳ ಇಷ್ಟ ಅಲ್ಲ?
2: ಚೆನ್ನಾಗ್ ಗೊತ್ತಲ್ಲ ಅಣ್ಣ,
4: ನಾಲ್ಗೆಯಲ್ಲಿ ನೀರ್ ಬರ್ತಾ ಇದೆ ಅಲ್ಲ.
3: ಹಾಗಾದ್ರೆ ವಿಷಯ ಏನಂತ ಹೇಳು.
2: ಅಯ್ಯೋ ಅದಕ್ಕೆ ಅದ್ ಒಂದ್ ವಿಷಯ ಬಿಡಿ
4: ಹೇಳು.
2: ಅಯ್ಯೋ ಅಣ್ಣ ಅಣ್ಣ ಅಣ್ಣ ಪ್ಲೀಸ್ ಪ್ಲೀಸ್ ಪ್ಲೀಸ್ ಅಣ್ಣ ಅಣ್ಣ ಅಣ್ಣ ಅಣ್ಣ
4: ನಥಿಂಗ್ ಡೂಯಿಂಗ್. ಆ ವಿಷಯ ನೀನ್ ಹೇಳೋವರೆಗೂ ಕರ್ಗಡ್ಬು ನೀನು ತಿನ್ನೋ ಹಾಗಿಲ್ಲ, ಈ ಮನೇಲಿ ಯಾರು ತಿನ್ನೋ ಹಾಗಿಲ್ಲ.
0: ಕೇಳಿಸ್ಕೊಂಡ್ರಲ್ವಾ ಯಾವ ಚಿತ್ರದ ಸಂಭಾಷಣೆ ಇದು?

0: ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ ಸಿನಿ ಕ್ವಿಜ್ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಯಾರೆಲ್ಲ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ವೆಂಕಟೇಶ್ ಅವರು ಹೊಸೂರಿಂದ ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ವೆಂಕಟೇಶ್ ಅವರೇ, ನಿಮಗೆ ಅಭಿನಂದನೆಗಳು. ಹಾಗೆ ಉಡುಪಿಯಿಂದ ಸತೀಶ್ ಅವರು ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಲೋಕೇಶ್ ಅವರು ಕುದೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸ್ಕೊಡ್ತಾರೆ. ಹಾವೇರಿಯಿಂದ ಶ್ರೀಕಾಂತ ಹಾವನೂರ್ ಅವರ ಉತ್ತರ ಸರಿ ಇದೆ. ಗವಿಸಿದ್ದಪ್ಪ ಇವರು ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಯಾರು, ವಸಂತ್ ಕುಮಾರ್ ಅವರು ವಾಸು ಹಾಸನ್ ಇಲ್ಲಿ ಸರಿಯಾದ ಉತ್ತರ ಕಳಿಸ್ಕೊಡ್ತಾರೆ. ಸುಮಾರಾಜು ಕೆಂಗೇರಿಯಿಂದ ಉಪನಗರದಿಂದ ಉತ್ತರ ಸರಿ ಇದೆ ಸುಮಾರಾಜು. ಚಂದ್ರಿಕಾ ಬೈರುತಿ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ರೋಹಿಣಿ ಮೋಹನ್ ಹುಬ್ಳಿಯಿಂದ ಸರಿಯಾದ ಉತ್ತರ ಕಳಿಸಿದ್ದಾರೆ. ಚಂದನ ಚಿತ್ರದುರ್ಗದಿಂದ ಸರಿಯಾದ ಉತ್ತರ. ಸುಮಾ ಚಿಕ್ಕಮಗಳೂರಿನಿಂದ, ಪ್ರವೀಣ್ ಕುಮಾರ್ ಸುಮಲತಾ ಅರಕೆರೆಯಿಂದ, ಬನ್ನೇರ್ಘಟ್ಟದಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಂಜುಂಡ ಸ್ವಾಮಿ ಇವರು ಕೂಡ ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಬದ್ರೆ ಇವರು ತಪ್ಪು ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ರಾಜೀವ್ ಅವರು ಬನ್ನೇರ್ಘಟ್ಟ ರೋಡ್ನಿಂದ ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ರವಿ ಭಟ್ಟ ಇವರು ಸರಿಯಾದ ಉತ್ತರವನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಇವರು ಯಾರು, ಸಚ್ಚಿದಾನಂದ ಮೂರ್ತಿ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಸುಧಾ ಚಂದನ ಜಗಳೂರಿನಿಂದ ಇವರು ಕೂಡ ಸರಿಯಾದ ಉತ್ತರ ಕಳಿಸಿದ್ದಾರೆ. ಹಾಗೆ ವರಲಕ್ಷ್ಮಿ ಪೀಣ್ಯದಿಂದ ಡಾಕ್ಟರ್ ಅನಂತಕುಮಾರ್ ಅರಸು ಇವರು ಗುಬ್ಬಿಯಿಂದ, ಹಾಗೆ ಸಂಧ್ಯಾ ಮೋಹನ್ ಅವರು ಸರಿಯಾದ ಉತ್ತರ ಕಳಿಸಿದ್ದಾರೆ ಛಾಯಾ ಯಲಂಕದಿಂದ. ಹಾಗೆ ಮಾಲಾ ಇವರ ಉತ್ತರ ಸರಿ ಇದೆ, ಮಾಲಾ ಕಳಿಸಿದ್ದಾರೆ. ಹಾಯ್ ಮಾಲಾ, ಹೇಗಿದ್ದೀರಾ? ಭಾರತಿ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ, ಲೀಲಾ ಬೇಗೂರಿನಿಂದ, ರೇಖಾ ಯಲಂಕದಿಂದ, ರಾಮ್ ಕೆಂಗೇರಿಯಿಂದ, ಹಾಗೆ ಸುಜಾತ ಆರ್ ಗಣೇಶ್ ರಾಜಾಜಿನಗರದಿಂದ, ಶೈಲಾ ಇವರು ಕೂಡ ಸರಿಯಾದ ಮಾನಸ ವಿದ್ಯಾರಣ್ಯಪುರದಿಂದ ಸರಿಯಾದ ಉತ್ತರ, ನೇತ್ರ ಕೆಂಗೇರಿಯಿಂದ ಕಳಿಸಿದ್ದಾರೆ. ಹಾಗೆ ನಂಬರ್ ನಿಮಿತ್ 6240 ಇವರ ಉತ್ತರ ಸರಿ ಇದೆ. ನಿರ್ಮಲಾ ರಾಜಾಜಿನಗರದಿಂದ ಕಳಿಸಿದ್ದಾರೆ. ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರ ಇಲ್ಲಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಜಗದಾಂಬಿಕಾ ಹಂಸವೇಣಿ ಅವರು ಕಳಿಸ್ಕೊಟ್ಟಿದ್ದಾರೆ ಸರಿಯಾದ ಉತ್ತರ. ಪದ್ಮಾ ಜೆ ಪಿ ನಗರದಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಉತ್ತರಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಂದು ಚಪ್ಪಾಳೆ. ಈಗ ಮತ್ತೊಂದು ಕೇಳಿಸ್ತೇನೆ, ಇದು ಇನ್ನು ಸಮಯ ಕಡಿಮೆ ಇದೆ, ಈಗ ಕೇಳಿಸ್ಕೊಳ್ಳಿ ಬೇಗ.
3: ಊಟಕ್ಕೆ ಬನ್ನಿ.
2: ಈಗ
4: ಮೇಷ್ಟ್ರೇ, ರಸ್ತೆಯಲ್ಲಿ ಶಾಮಿಯಾನ ಹಾಕೊಂಡು ಸತ್ಯಾಗ್ರಹ ಮಾಡೋದು ಬಹಳ ತಪ್ಪು. ಕಮಿಷನರ್ ಬರೋ ಹೊತ್ತಾಯ್ತು, ಅವ್ರು ಬರೋ ಮೊದಲು ಜಾಗ ಖಾಲಿ ಮಾಡಿ. ಖಾಲಿ ಮಾಡಿ.
5: ನಮಗೆ ಪೆನ್ಷನ್ ಕೊಡದೆ ಸತಾಯಿಸಿದ್ದಾರೆ. ಈ ವಿಷಯ ಕಮಿಷನರ್ ಸಾಹೇಬ್ ದೃಷ್ಟಿ ಬೀಳಲಿ ಅಂತ ಹೇಳಿ ಈ ನೀರಾಗ್ರಹ ಸತ್ಯಾಗ್ರಹ ಮಾಡ್ತಿರೋದು. ನನ್ನ ಪ್ರಾಣ ಹೋದ್ರು ಈ ಸತ್ಯಾಗ್ರಹ ನಿಲ್ಸಲ್ಲ. ನಾನು
4: ನಿಲ್ಸಲ್ಲ.
5: ಇಲ್ಲ,
4: ನಾವು ನಿಲ್ಲಿಸ್ತೀವಿ.
6: ನಮ್ ವಾರ್ನಿಂಗು ಲೆಕ್ಕಿಸ್ದೇನೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರೋದು ಇವ್ರೇನಾ?
7: ಹೌದು ಸರ್.
6: ಏನ್ರಿ, ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ನಿಮ್ಗೆ ಅಷ್ಟೊಂದು ಹಗ್ರ ಐತೇನ್ರಿ?
7: ಇದರಲ್ಲಿ
2: ಆಗ್ಲೇ ಕೇಳಿದಂತಹ ಪ್ರಶ್ನೆ ಉತ್ತರ ಚಿತ್ರ ಹಬ್ಬ ಈಗ ಕೇಳಿಸ್ಕೊಂಡ್ರಲ್ಲ, ಇದಕ್ಕೆ ಉತ್ತರ ಬರೆದು ಕಳಿಸಿ, ಮತ್ತೊಮ್ಮೆ ಕೇಳಿಸ್ತೀನಿ.
4: ಮೇಷ್ಟ್ರೇ, ರಸ್ತೆಯಲ್ಲಿ ಶಾಮಿಯಾನ ಹಾಕೊಂಡು ಸತ್ಯಾಗ್ರಹ ಮಾಡೋದು ಬಹಳ ತಪ್ಪು. ಕಮಿಷನರ್ ಬರೋ ಹೊತ್ತಾಯ್ತು, ಅವ್ರು ಬರೋ ಮೊದಲು ಜಾಗ ಖಾಲಿ ಮಾಡಿ. ಖಾಲಿ ಮಾಡಿ.
5: ನಮಗೆ ಪೆನ್ಷನ್ ಕೊಡದೆ ಸತಾಯಿಸಿದ್ದಾರೆ. ಈ ವಿಷಯ ಕಮಿಷನರ್ ಸಾಹೇಬ್ ದೃಷ್ಟಿ ಬೀಳಲಿ ಅಂತ ಹೇಳಿ ಈ ನೀರಾಗ್ರಹ ಸತ್ಯಾಗ್ರಹ ಮಾಡ್ತಿರೋದು. ನನ್ನ ಪ್ರಾಣ ಹೋದ್ರು ಈ ಸತ್ಯಾಗ್ರಹ ನಿಲ್ಸಲ್ಲ. ನಾನು
4: ನಿಲ್ಸಲ್ಲ.
5: ಇಲ್ಲ,
4: ನಾವು ನಿಲ್ಲಿಸ್ತೀವಿ.

0: ಸಿನಿ ಕ್ವಿಜ್ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯಾಗಿತ್ತು. ನಾನು ಒಂದು ತುಣುಕನ್ನು ಕೇಳಿಸ್ತಿದ್ದೆ, ಯಾರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಅಂದರೆ ಇಬ್ಬರು ಮಾತ್ರ ಸರಿಯಾದ ಉತ್ತರ ಕಾಣ್ತಾ ಇದೆ. ಮೊದಲನೇದಾಗಿ ಇಳಕಲ್ ತಾಲೂಕು ಕಂದಗಲ್ ಗ್ರಾಮದಿಂದ ಶ್ಯಾಮೂರ್ತಿ ಕುದಂತಿ ಇವರಿಗೆ ಜೋರಾದ ಚಪ್ಪಾಳೆ, ಯಾಕಂದರೆ ಬೇಗನೆ ಸರಿಯಾದ ಉತ್ತರವನ್ನು ಇವರೊಬ್ಬರೇ ಕಳಿಸಿದ್ದು ಮೊದಲನೇದಾಗಿ. ಇನ್ನೆಲ್ಲರೂ ಒಂದಷ್ಟು ತುಂಬ ಜನರು ತಪ್ಪು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತಿನ್ಯಾರು ಕಳಿಸ್ಕೊಟ್ಟಿದ್ದಾರೆ ಅಂದರೆ ನರಸಿಂಹ ಆರ್ ಎಂ ಸಿಯಾಡ್ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರು ಕೂಡ ಇವ್ರಿಗೂ ಚಪ್ಪಾಳೆ. ಮತ್ತಿನ್ಯಾರು ಕಳಿಸ್ಕೊಟ್ಟಿದ್ದಾರೆ ನೋಡೋದಾದರೆ, ಇನ್ಯಾರು ಉತ್ತರವನ್ನು ಸರಿಯಾದ ಉತ್ತರವನ್ನು ಕಳಿಸಿಲ್ಲ. ಹಾಗಿದ್ರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕೇಳಿಸ್ಲಾ ಮತ್ತೊಮ್ಮೆ ನಿಮಗೆ.
1: ರಸ್ತೆಯಲ್ಲಿ ಶಾಮಿಯಾನ ಹಾಕೊಂಡು ಸತ್ಯಾಗ್ರಹ ಮಾಡೋದು ಬಹಳ ತಪ್ಪು. ಕಮಿಷನರ್ ಬರೋ ಹೊತ್ತಾಯ್ತು, ಅವ್ರು ಬರೋ ಮೊದಲು ಜಾಗ ಖಾಲಿ ಮಾಡಿ. ಖಾಲಿ ಮಾಡಿ ಖಾಲಿ ಮಾಡಿ.
2: ನಮಗೆ ಪೆನ್ಷನ್ ಕೊಡದೆ ಸತಾಯಿಸಿದ್ದಾರೆ. ಈ ವಿಷಯ ಕಮಿಷನರ್ ಸಾಹೇಬ್ ದೃಷ್ಟಿ ಬೀಳಲಿ ಅಂತೇಳಿ ಈ ನಿರಾಗ್ರಹ ಸತ್ಯಾಗ್ರಹ ಮಾಡ್ತಿರೋದು. ನನ್ನ ಪ್ರಾಣ ಹೋದ್ರು ಈ ಸತ್ಯಾಗ್ರಹ ನಿಲ್ಸಲ್ಲ. ನಾನು
1: ನಿಲ್ಸಲ್ಲ.
0: ಇದು ನಮ್ಮೂರ ಹಮ್ಮೀರ ಚಿತ್ರದ ಒಂದು ತುಣುಕು. ಸರಿಯಾದ ಉತ್ತರ ಕಳಿಸಿದಂತಹ ನಮ್ಮ ಎರಡು ಇಬ್ಬರು ಸ್ನೇಹಿತರಿಗೆ ಏನು ಅಭಿನಂದನೆಗಳು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಎಲ್ಲ ನನ್ನ ಆತ್ಮೀಯ ಕೇಳುಗರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತೇನೆ. ಈಗ ಸಮಯ ಇನ್ನೇನೋ 2 ಗಂಟೆ ಆಗಲಿದೆ. ಈಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ ಕಾರ್ಯಕ್ರಮಗಳು ಮುಂದುವರುತ್ತವೆ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: 2,600 people died, thousands still missing. IMD issues red alert for heavy to very heavy rainfall over Gujarat, Goa, Madhya Maharashtra, Odisha and parts of Madhya Pradesh till tomorrow. And with that, we end the midday news.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 2:15. ಇನ್ನು ಮುಂದೆ ಕೇಳಿ ಸ್ಪಂದನ.
2: ಪ್ರೀತಿಯ ಶ್ರೋತೃ ಬಾಂಧವರೇ, ಇವತ್ತಿನ ಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಹಾಗೆ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಸಾಮಾನ್ಯವಾಗಿ ಒಂದು ಸಮಾಜಮುಖಿ ವಿಷಯ ಮಾತಾಡ್ತೀವಿ, ಹಾಗೆ ಒಂದು ಗೀತೆಯನ್ನ ಕೇಳ್ತೀವಿ, ಆಮೇಲೆ ನಿಮ್ಮ ಮೇಲ್ಗಳು, ನಿಮ್ಮ ಪತ್ರಗಳು ಇವೆಲ್ಲವನ್ನ ನೋಡ್ತಾ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತೀವಿ. ಇದು ನಿಮಗೂ ಗೊತ್ತು, ನಮಗೂ ಗೊತ್ತು. ಇವತ್ತು ಒಂದು ಕಾಡುವ ಸಂಗತಿಯನ್ನ ನಾವು ಪ್ರಸ್ತಾಪಿಸಬಹುದು ಅಂತ ಅನ್ಸುತ್ತೆ. ಇತ್ತೀಚೆಗೆ ಏನಾಗ್ತಾ ಇದೆ, ಹದಿಹರಿಯದಲ್ಲೇ ಗರ್ಭಿಣಿಯಾಗ್ತಾ ಇರುವ ಪುಟಾಣಿ ಹುಡುಗಿಯರು, ಎಷ್ಟೊಂದು ಸುದ್ದಿಗಳು ಈ ಥರ ಬರುತ್ತಲ್ಲ ಈ ನಡುವೆ. ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ, 9th, 8th, 10th, ಮೊದಲ PUC ಹೀಗೆ ಓದ್ತಾ ಇರ್ತಾರೆ. ಯಾವುದೋ ಕಾರಣಗಳಿಗೆ, ಅಂದರೆ ಅದು ಯಾವುದೋ ಆಮಿಷಕ್ಕೆ ಬಿದ್ದು ಇರಬಹುದು, ದಾರಿ ತಪ್ಪಿ ಅಥವಾ ಕುತೂಹಲಕ್ಕೆ, ಬಾಲ್ಯ ವಿವಾಹ, ಇಂತಹ ಕಾರಣಗಳಿಗೆ ಅವರು ಗರ್ಭಿಣಿಯರಾಗಿ, ಅಂದರೆ ಪುಟ್ಟ ಮಕ್ಕಳು 10th ಕೆಳಗೆ ಓದ್ತಾ ಇರೋರು ಗರ್ಭಿಣಿಯರಾಗೋದು, ಆಮೇಲೆ ಮನೆಯಲ್ಲಿ ಗೊತ್ತಾಗಬಾರದು ಅಂತ ಹೇಳಿ ಅವರು ಗರ್ಭವನ್ನು ತೆಗೆಯುವಂಥದ್ದು, ಅಥವಾ ಮಗುವನ್ನು ಹೆತ್ತು ಆ ಮಗುವನ್ನು ಸಾಯಿಸುವಂಥದ್ದು, ಈ ಥರ ಘಟನೆಗಳು ತುಂಬ ಆಗ್ತಾ ಇದೆ, ನೈಜ ಘಟನೆಗಳು. ಮೊನ್ನೆಯಂತೂ 9th ಬಾಲಕಿ, ಅವಳಿಗೆ ಹೊಟ್ಟೆ ನೋವು ಅಂತ ಹೇಳಿದ್ಲು, ಅವಳನ್ನು ಆಸ್ಪತ್ರೆಗೆ ಸೇರಿಸಿದ್ರು, ಆಮೇಲೆ ಅವಳು ಗರ್ಭಿಣಿಯಾಗಿದ್ದಾಳೆ ಅಂತ ಗೊತ್ತಾಯಿತು. ಆಕೆ ವಿದ್ಯಾಭ್ಯಾಸ ನಿಂತು ಹೋಯಿತು. ಅವರ ತಂದೆ ತಾಯಿ ತುಂಬ ಒಂಥರ ಸಮಾಜ ಏನು ಹೇಳುತ್ತೆ ಅನ್ನೋವಂತಹ ಒಂದು ವಿಚಾರಕ್ಕೆ ಬಿದ್ದರು. ಅವಳು ಕೂಡ ತೀವ್ರವಾಗಿ ಮಾನಸಿಕ ಆಘಾತಕ್ಕೆ ಒಳಗಾದ್ಲು. ಅದಲ್ಲದೆ ಇನ್ನೂ ಒಂದು ಘಟನೆ ನಮ್ಮ ರಾಜ್ಯದಲ್ಲೇ ನಡೆದಿದ್ದು, ಗರ್ಭಿಣಿಯಾಗಿ ಬಾತ್ರೂಮ್ನಲ್ಲೂ ಎಲ್ಲೋ ಒಂದು ಹೆರಿಗೆ ಆಗಿ ಆ ಮಗುವನ್ನು ಅವಳು ಬಿಸಾಕಿರುವಂಥದ್ದು. ಅಂದರೆ ಇಲ್ಲಿ ನಮ್ಮನ್ನು ಕಾಡೋ ವಿಷಯ ಏನಪ್ಪ ಅಂತಂದರೆ, ಆಕೆ ಗರ್ಭಿಣಿ ಆದಾಗ ಅಕ್ಕಪಕ್ಕದವರಿಗೆ, ಶಾಲೆಯಲ್ಲಿ ಇರತಕ್ಕಂತಹ ಶಿಕ್ಷಕರಿಗೆ ಇದು ಗಮನಕ್ಕೆ ಬರಲ್ವಾ, ಅಥವಾ ತಂದೆ ತಾಯಿಗೆ ಇದು ಗೊತ್ತಾಗಲ್ವಾ, ಅಥವಾ ಗೊತ್ತಾಗಿಯೂ ಮುಗ್ಧತೆಯ ಏನಾಗುತ್ತೆ ಅನ್ನುವಂತಹ ಒಂದು ವಿಚಾರ ಯಾರ ಮನಸ್ಸಿನಲ್ಲೂ ಇರಲ್ವಾ, ಅಥವಾ ನಮಗೆ ಯಾಕೆ ಬೇಕು ಅಂತ ಸುಮ್ಮನೆ ಇರ್ತಾರ. ಈ ಎಲ್ಲ ವಿಷಯಗಳು ಸಿಕ್ಕಾಪಟ್ಟೆ ಕಾಡುವಂಥದ್ದು, ನಮಗೆ ಜವಾಬ್ದಾರಿ ಇರಬೇಕಾಗತ್ತೆ. ನಮ್ಮ ಅಕ್ಕಪಕ್ಕದ ಪುಟ್ಟ ಪುಟ್ಟ ಮಕ್ಕಳು, ಅವು ನಮ್ಮ ಮಕ್ಕಳೇ ಹೌದು, ಹದಿಹರೆಯದ ಮಕ್ಕಳಿಗೆ ತಿಳುವಳಿಕೆಯನ್ನು ನಾವು ನೀಡುವಂಥದ್ದು ಇದು ನಮ್ಮ ಜವಾಬ್ದಾರಿ ಕೂಡ. ಮೊಬೈಲ್ ಮತ್ತೆ ಜಾಲತಾಣಗಳ ಅತಿಯಾದ ಬಳಕೆಯಿಂದ ಸಿಕ್ಕಾಪಟ್ಟೆ ಮಾಹಿತಿಗಳು ಅವರಿಗೆ ಓವರ್ಲೋಡ್ ಆಗ್ತಾ ಇರೋದ್ರಿಂದ ಇಂತಹ ಘಟನೆಗಳು ಸಂಭವಿಸ್ತಾ ಇದೆ ಅಂತ ಕೆಲವರು ಹೇಳ್ತಾರೆ. ಹಾಗೆ ಪೋಕ್ಸೋ ಕಾಯ್ದೆ ಇದೆ, ಕಾಯ್ದೆಯ ಉಪಯೋಗ ಮಾಡಿಕೊಂಡು ಏನಾದರೂ ಮಕ್ಕಳಿಗೆ ತೊಂದರೆ ಆಗಿದ್ರೆ ಸರಿಪಡಿಸುವಂಥದ್ದು, ಅಪ್ಪ ಅಮ್ಮನಿಗೆ ಕೂಡಲೇ ನಿಮ್ಮ ಮಗು ಹೀಗೆ ಮಾಡ್ತಾ ಇದೆ ಅಂತ ಹೇಳುವಂಥದ್ದು, ಈ ರೀತಿ ಏನಾದರೂ ನಮಗೆ ಆಗುವಂತಹ ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡಬಹುದಲ್ಲ. ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ಮಹಿಳಾ ಸುರಕ್ಷತೆಗಳ ಪಡೆ, ಅದಿದೆ. ಆಮೇಲೆ 1098 ಇದು ಚೈಲ್ಡ್ ಹೆಲ್ಪ್ ಲೈನ್, ಇದಕ್ಕೆ ಕರೆ ಮಾಡಬಹುದು. ಸಮಯ ಅಂದ್ರೆ ಹೇಳಬೇಕು, ಹಂಚಿಕೊಳ್ಬೇಕು, ಅಥವಾ ಆ ಮಗುಗೆ ಏನಾದರೂ ಒಂದು ಕೌನ್ಸಿಲಿಂಗ್ ಕೊಡಬೇಕು ಅನ್ನುವಂಥದ್ದಿದ್ರೆ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಗರ್ಭಧಾರಣೆ ಹದಿಹರಿಯದಲ್ಲಿ, ಅಂದರೆ 14-19 ಗರ್ಭಧಾರಣೆ ಆಗೋದು ತಪ್ಪು ಅನ್ನುವಂಥದ್ದು, ಹೀಗೆ ಅಪ್ರಾಪ್ತ ವಯಸ್ಸಿನಲ್ಲಿ ಗೊತ್ತಾಗದೇ ಗರ್ಭಧಾರಣೆ ಆಗುವಂಥದ್ದು, ಇದನ್ನ ಆದಷ್ಟು ತಡೆಯೋದಕ್ಕೆ ಸಾಧ್ಯವಾ ಅಂತ ನಾವು ಆಲೋಚಿಸಬಹುದೇನೋ. ಇದು ಇವತ್ತು ನಮ್ಮ ಸ್ಪಂದನ ಕೊಡ್ತಾ ಇರುವ ಕರೆ. ಯೋಚನೆ ಮಾಡೋಣ, ಪುಟಾಣಿ ಹುಡುಗಿಯರಿಗೆ ನಾವು ನೆರವಿನ ಹಸ್ತ ನೀಡೋಣ. ಸುಮಾರು ಜನ ಪತ್ರಗಳನ್ನ ಬರೆದಿದ್ದೀರಿ, ಹಾಗೆ ಇಮೇಲ್ಗಳನ್ನ ಬರೆದಿದ್ದೀರಿ. ನಿಮ್ಮ ಇಮೇಲ್ಗಳನ್ನ ಈ ಒಂದು ಗೀತೆಯನ್ನ ಕೇಳಿ ಆಮೇಲೆ ನೋಡೋಣ. ಕಾಯ್ತಾ ಇರಿ, ಕೇಳ್ತಾ ಇರಿ, ಇದು ಸ್ಪಂದನ, ನಿಮ್ಮ ವಿವಿಧ ಭಾರತಿ.

ಹಾಡುಗಳನ್ನ ಕೇಳ್ತಾ ಮಾತುಗಳನ್ನ ಕೇಳ್ತಾ ವಿವಿಧ ಭಾರತಿಯಲ್ಲಿ ನಾವು ಮುಳುಗಿ ಹೋಗಿರ್ತೀವಿ ಅಂತ ಸುಮಾರು ಜನ ಸಂದೇಶಗಳನ್ನು ಕಳಿಸ್ತೀರಿ. ನಾವು ನಿನ್ನೆ ಮೊನ್ನೆ ಸ್ಪಂದನದಲ್ಲೂ ಕೂಡ ಹೇಳಿದ್ವಿ, ಏನಂದ್ರೆ ಸಂದೇಶಗಳನ್ನು ಕಳಿಸುವಾಗ ಒಂದು 10 ದಿನ ಅಥವಾ ವಾರದ ಕಾರ್ಯಕ್ರಮಗಳನ್ನು ನೀವೇನು ಕೇಳಿರ್ತೀರಿ ಆ ಕಾರ್ಯಕ್ರಮಗಳ ಸುತ್ತ ಇಂಥ ದಿನ ಇಂಥ ಕಾರ್ಯಕ್ರಮನ ನಾವು ಕೇಳಿದ್ವಿ, ನಮಗೆ ಇದು ಇಷ್ಟ ಆಯಿತು, ಇದು ಇಷ್ಟ ಆಗಲಿಲ್ಲ, ಅಥವಾ ಈ ಮಾತುಗಳು ನಮ್ಮನ್ನು ಸೂರೆಗೊಂಡವು, ಹೀಗೆ ನೀವೇನಾದರೂ ನಿಗದಿತವಾಗಿ ಬರೆದರೆ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಮಾತುಗಳಿಗೆ ಒಂದು ಅರ್ಥ, ಮತ್ತು 15 ದಿನದ ಅಥವಾ 10 ದಿನದ ಅವಧಿಯ ಕಾರ್ಯಕ್ರಮಗಳನ್ನು ನಾವಿಲ್ಲಿ ಪರಿಗಣನೆಗೆ ತಗೊಳ್ಳಬಹುದು. ಮತ್ತು ಕೆಲವರು ನಾವು ಇಮೇಲ್ ಮಾಡಿದ್ವಿ, ಆದರೆ ನಮಗೆ ಉತ್ತರಗಳನ್ನು ನೀವು ನಿಯಮಿತವಾಗಿ ದಿನ ದಿನ ಕೊಡೋದೇ ಇಲ್ವಲ್ಲ ಅಂತ ಕೇಳ್ತೀರಿ. ಈಗಾಗಲೇ ಇದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ ಪ್ರೀತಿಯ ಶ್ರೋತೃಗಳೇ. ಏನಪ್ಪ ಅಂದರೆ 2-3 ಸಲ ನಾವು ನಮ್ಮ ಇನ್ಬಾಕ್ಸನ್ನು ಸಂಪೂರ್ಣವಾಗಿ ನೋಡಿ ಇಮೇಲ್ಗಳನ್ನು ಪರಿಶೀಲಿಸಿ ಅದಕ್ಕೆ ಉತ್ತರಗಳನ್ನು ಸಿದ್ಧಪಡಿಸಿಕೊಂಡು ನಂತರ ನಾವು ಅದನ್ನು ಧ್ವನಿ ಮುದ್ರಿಸಿಕೊಂಡು ನಿಮಗೆ ಸ್ಪಂದನ ಕಾರ್ಯಕ್ರಮದಲ್ಲಿ ಕೇಳಿಸ್ತೇವೆ. ಹಾಗಾಗಿ ಆ ದಿನದ ಮೇಲ್ ಅದೇ ದಿನ ನಿಮಗೆ ಉತ್ತರ ಸಿಗುತ್ತೆ. ನಾವು

0: ಇವತ್ತು ಮೇಲ್ ಕಳಿಸಿದ್ದೀವಿ, ಇವತ್ತೇ ನಮಗೆ ಉತ್ತರ ಸಿಗುತ್ತೆ ಅಂತ ನೀವು ಭಾವಿಸಬೇಡಿ. ಈ ವಾರ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಈ ವಾರ ನೀವು ಕಳಿಸಿರುವ ಮೇಲ್ಗಳಲ್ಲಿ ಮುಂದಿನ ವಾರ ಕೂಡ ನಾವು ತಗೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ನಿಗದಿತ ಮೇಲ್ಗಳನ್ನು ಕಳಿಸಿ. ಎರಡು ಮೇಲ್ ಅಥವಾ ಮೂರು ಮೇಲ್ಗಳು ಒಂದೇ ಹೆಸರಲ್ಲಿ ನಮಗೆ ಬರೋದುಂಟು. ನಾವು ಎಲ್ಲ ಮೇಲ್ಗಳನ್ನು ಕ್ರೋಢೀಕರಿಸಿ ಒಟ್ಟಿಗೆ ಓದ್ತೇವೆ. ನಿಮ್ಮ ಅಭಿಪ್ರಾಯ ಸಲಹೆ ಸೂಚನೆಗಳನ್ನು ನಮಗೆ ನೀಡಿ. ನಮ್ಮ ಇಮೇಲ್ ವಿಳಾಸ ನಿಮಗೆ ಗೊತ್ತಿದೆ, ಕನ್ನಡ ವಿವಿಧ ಭಾರತಿ @gmail.com. ನಿಲಯ ನಿರ್ದೇಶಕರು ವಿವಿಧ ಭಾರತಿ, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು 560001. ಆಯಿತು, ವಿಳಾಸ ಹೇಳಿದ್ದು, ನಮ್ಮ ಹೆಸರು ಹೇಳಿ ಕಾಯ್ತಾ ಇದ್ದೀವಿ ಅಂತ ಮುಖ ಸ್ವಲ್ಪ ಸಿಂಡಿರಿಸ್ತಾ ಇರಬಹುದು ಕೆಲವರು. ಹಾಗೇನಿಲ್ಲ, ನಿಮ್ಮ ಪತ್ರಗಳನ್ನು ನಾವು ಖಂಡಿತ ಓದ್ತೀವಿ. ನಮಗೆ ನಿಯಮಿತವಾಗಿ ಪ್ರತಿ ವಾರ ತಪ್ಪದೆ ಮೇಲ್ಗಳನ್ನು ಕಳಿಸುವ ಅನೇಕ ಶ್ರೋತೃಗಳಿದ್ದಾರೆ. NR ಪ್ರಸಾದ್ ಅವರು ರಾಜಾಜಿನಗರದಿಂದ, ಹಾಗೆ ಬೋಪ ವೆಂಕಟೇಶ್ ಅವರಂತೂ 5-6 ಪತ್ರಗಳು ನಮಗೆ ಬರುತ್ತೆ. ಹಾಗೆ ರೋಹಿತ್ ದಾಸನಪುರ, ಮಹಾಲಿಂಗಪ್ಪ ಜಾಲ್ವಾದಿಯವರು, ಕಿರಣ್ ದಾಸರಹಳ್ಳಿ, ದೇವರ ಚಿಕ್ಕನಹಳ್ಳಿಯ ಕಿರಣ್, ಚಿಂತಾಮಣಿಯ ಪ್ರಭಾ ಮತ್ತು ಮಂಜುನಾಥ್, ಪ್ರಕಾಶ್ TPS, ಶ್ಯಾಮಲ ಪ್ರಕಾಶ್ ಚಿಕ್ಕ ತಿರುಪತಿ, ಕೆಂಪಣ್ಣ ವಡಪ್ಪಗೋಳ್, ಅಶೋಕ್ ಕುಮಾರ್, ಮೀರಾ ಕುಲಕರ್ಣಿ, ಉದಯ್ ಕರ್ಕೇರ, ವಿಲಿಯಂ ಪಿಂಟೋ, ನೀವೆಲ್ಲ ನಿಯಮಿತವಾಗಿ ಪ್ರತಿ ವಾರ 2-3 ಮೇಲ್ಗಳನ್ನು ನಮಗೆ ಕಳಿಸ್ತೀರಿ. ಕೆಲವರು ಕಾರ್ಯಕ್ರಮವನ್ನು ಮೆಚ್ಚಿ ಹೇಳ್ತೀರಿ, ಪತ್ರ ಅಂದರೆ ನಿಮ್ಮ ಮೇಲ್ನ ಕಳಿಸಿರ್ತೀರಿ. ಮತ್ತೆ ಕೆಲವರು ಏನಾದರೂ ಪ್ರಶ್ನೆಗಳನ್ನು ಹೇಳ್ತೀರಿ. ಇನ್ನು ನಮ್ಮ NR ಪ್ರಸಾದ್ ಅವರು ಕೆಲವು ತಗಾದೆಗಳನ್ನು ಹೇಳಿರ್ತಾರೆ. ಪ್ರಸಾದ್ ಅವರಿಗೆ ನಿನ್ನೆಯ ಮೇಲ್ನಲ್ಲಿ ಕೂಡ ಒಂದಷ್ಟು ಮಾತುಗಳನ್ನು, ಅವರಿಗೆ ಉತ್ತರವನ್ನು ಕೊಡಲಾಗಿದೆ. ಪ್ರಸಾದ್ ಮತ್ತು ನಮ್ಮ ಇತರ ಶ್ರೋತೃಗಳು, ನೀವು ಎಷ್ಟು ಚೆನ್ನಾಗಿ ಕಾರ್ಯಕ್ರಮಗಳನ್ನು ಕೇಳ್ತೀರಿ ಅಂದರೆ ಸಣ್ಣ ಸಣ್ಣ ಸಂಗತಿಗಳನ್ನು ಗಮನಿಸಿ ನಮಗೆ ಪ್ರೀತಿಯಿಂದ ಪತ್ರಗಳನ್ನು ಬರೀತೀರಿ. ನಿಮ್ಮ ಪತ್ರಗಳಿಗೆ ನಾವು ಹಾರಿಕೆ ಉತ್ತರವೋ ಜಾರಿಕೆ ಉತ್ತರವೋ ಕೊಡಬೇಕು ಅನ್ನೋದು ಖಂಡಿತ ಅಲ್ಲ. ಆದರೆ ನಮ್ಮ ಮಿತಿಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೂ ನಿಮ್ಮ ಸಲಹೆಗಳನ್ನು ನಾವು ಸ್ವೀಕರಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ನಿಮ್ಮ ಮಾತುಗಳನ್ನು ನಾವು ಗೌರವಪೂರ್ಣವಾಗಿ ಸ್ವೀಕರಿಸ್ತೀವಿ. ಹಾಗಾಗಿ ನಮ್ಮ ಯಾರು ನಾಗರಾಜ ಶರ್ಮಾ ಅವರು ಒಮ್ಮೆ ಹೇಳಿದರು, ನೀವು ಯಾವ ರೀತಿ ಹಾರಿಸ್ತೀರಿ ಅಂತ ಕೇಳೋಕ್ಕೆ ನಾನು ಕಾಯ್ತಾ ಇರ್ತೀನಿ ಅಂತ. ಹೀಗೆ ನಮ್ಮನ್ನು ಒಂದು ಅವಹೇಳನ ಮಾಡುವ ಅಥವಾ ಒಂದು ರೀತಿ ಟೀಸ್ ಅಂತಾರಲ್ಲ ಇಂಗ್ಲೀಷ್ನಲ್ಲಿ, ಹಾಗೆ ಟೀಸ್ ಮಾಡೋ ರೀತಿ ಕೂಡ ನೀವು ನಮಗೆ ಮೇಲ್ಗಳನ್ನು ಕಳಿಸ್ತೀರಿ. ನಮಗೆ ಇರುವ ಮಿತಿಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮಗೆ ನಾವು ಉತ್ತರಿಸ್ತಾ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇರ್ತೇವೆ. ಹಾಗಾಗಿ ನಮ್ಮ ನಿಮ್ಮ ಪ್ರೀತಿ ಸ್ಪಂದನ ಸದಾ ಜಾರಿಯಲ್ಲಿ ಇರಲಿ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಮತ್ತೊಂದು ಸ್ಪಂದನದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
1: ಏನಿದಂಗ್ಪಟ್ಟಿ ಮೇಲೆ ಕಾವ್ಯ ಸೃಷ್ಟಿ ಯಾರ್ದು?
2: ನಂದೇ ಸರ್, ಯುಗಾದಿ ಹಬ್ಬದಿನ ಒಂದು ಹತ್ತಲಿ ಪೇಪರ್ ಸಿಗಲಿಲ್ಲ ಸರ್, ಕತ್ಲಲ್ಲಿ ಗಿಜ್ಬಿಟ್ಟೆ ಸರ್.
1: ಬೆಲ್ಲದಂತೆ ಕರಗಲಿ ಹೃದಯ, ನಿತ್ಯದ ಬೇವಿನ ಬೇಗೆಗೆ ಬೇಷ್ ಶಾಬಾಷ್. ನೋಡಿ, ಕಾವ್ಯ ಸ್ಫುರಣ ಆಗುದಕ್ಕೆ ಕಾಲಮಿತಿ ದಿನಮಾನ ಅಂತಿರೋದಿಲ್ಲ. ಕಾವ್ಯ ಸೃಷ್ಟಿಯೇ ಹಾಗೆ ಸಂದರ್ಭೋಚಿತವಾಗಿ ಸಂದರ್ಭಾನುಸಾರ ಆಗುವಂಥದ್ದು. ಈ ವಯಸ್ಸಿಗೆ ಎಂಥ ವಾಗ್ಧೋರಣೆ, ಮೆಚ್ಚತಕ್ಕದ್ದೇ.
3: ನಾನು ಕನ್ನಡ ಕಲಾಬಂಧು ಸುಚೇಂದ್ರ ಪ್ರಸಾದ. ಅಸಂಖ್ಯರ ಹಾಗೆ ನಾನು ವಿವಿಧ ಭಾರತಿ ನಿತ್ಯ ಕೇಳುಗ. ಕೃತ್ರಿಮ ಕೃತಕ ರಹಿತ ಸಂಬದ್ಧ ಕಾರ್ಯಕ್ರಮ ಗುಚ್ಛದ ಪ್ರಸರಣಕ್ಕೆ ಸೂಕ್ತ ವೇದಿಕೆ ಅನ್ನೋ ಕಾರಣಕ್ಕೆ ವಿವಿಧ ಭಾರತಿ ನನಗೆ ಅಚ್ಚುಮೆಚ್ಚು. ನಿತ್ಯ ಕೇಳ್ತಿರೋಣ ವಿವಿಧ ಭಾರತಿ.
4: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ. ಏನು ಇಂಚರ, ಏನು ಸುಂದರ ನಾದ ಮಕರಂದ.
5: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 2:30 ಇನ್ನು ಮುಂದೆ ಪ್ರದೇಶ ಸಮಾಚಾರ. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಬಿಎಲ್ಒಗಳು ಗಣತಿ ನಮೂನೆ ಮನೆ ಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. 30 ದಿನದ ಕಾರ್ಯಾವಧಿ ಕಾರ್ಯಸೂಚಿ ಮಂಡಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಗರಾಭಿವೃದ್ಧಿ ಇಲಾಖೆಗೆ ಬಾಕಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರವನ್ನು ಒತ್ತಾಯಿಸಿದ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಮೌನ, ಬಿಜೆಪಿ ಆಕ್ಷೇಪ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಗಣತಿ ನಮೂನೆ ವಿತರಿಸುತ್ತಿಲ್ಲ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಎಲ್ಲಾ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿರುವ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಎಲ್ಲಾ ಬಿಎಲ್ಒಗಳು ಕಡ್ಡಾಯವಾಗಿ ಮತದಾರರ ಮನೆ ಬಾಗಿಲಿಗೆ ತೆರಳಿ ಫಾರಂ ವಿತರಿಸಬೇಕು. ವಿಶೇಷ ತೀವ್ರ ಪರಿಷ್ಕರಣೆಯ ಎಲ್ಲಾ ಹಂತಗಳಲ್ಲಿಯೂ ಕೇಂದ್ರ ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಅಧಿಕಾರಿಗಳು ಅಗತ್ಯ ನಿರ್ದೇಶನ ನೀಡಬೇಕು ಎಂದು ಆದೇಶ ನೀಡಿದ್ದಾರೆ. ಗಣತಿ ನಮೂನೆ ತುಂಬಲು ಕಷ್ಟವಾಗುವ ಮತದಾರರು ಮತದಾರರ ಸಹಾಯಕ ಕೇಂದ್ರಗಳಿಗೆ ಭೇಟಿ ನೀಡಿ ನೆರವು ಪಡೆಯಬಹುದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೇಳಿರುವ 12 ಪ್ರಶ್ನೆಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಮೊದಲು ಉತ್ತರ ನೀಡಲಿ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ಸಮಗ್ರ ಪರಿಶೀಲನೆಗೆ ಅದರದ್ದೇ ಆದ ಮಾನದಂಡಗಳಿವೆ, ಅದರಂತೆಯೇ ಪ್ರಕ್ರಿಯೆ ನಡೆಯಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯಾವುದೇ ನಾಗರಿಕರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲು ಯಾರಿಗೂ ಅವಕಾಶವಿಲ್ಲ ಎಂದು ಹೇಳಿದ್ದಾರೆ. ರಾಮನಗರ ಕಲ್ಯಾಣ ಮಂಟಪದಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ಸರಿಯಿಲ್ಲ ಎಂದು ತಿಳಿಸಿದ ಗೃಹ ಸಚಿವರು, ಈ ವಿಷಯವನ್ನು ಚುನಾವಣಾ ಆಯೋಗವೇ ಬಗೆಹರಿಸಲಿ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಮನಗರದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ನೇರ ಹಸ್ತಕ್ಷೇಪ ಮತ್ತು ರಾಜಕೀಯ ಪ್ರಭಾವ ಎದ್ದು ಕಾಣುತ್ತಿದ್ದು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕೆಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು, ಇದು ಪ್ರಜಾಪ್ರಭುತ್ವದ ಆಶಯಕ್ಕೆ ದ್ರೋಹ ಬಗೆದಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ನಿಯಮಾವಳಿ ಮಾರ್ಗಸೂಚಿಗಳನ್ನು ಸಂಪೂರ್ಣ ಗಾಳಿಗೆ ತೂರಿ ಸ್ಥಳೀಯ ಬಿಎಲ್ಒಗಳನ್ನು ದುರ್ಬಳಕೆ ಮಾಡಿಕೊಂಡಿರುವ ಈ ಪರಿಷ್ಕರಣೆ ಕಾನೂನುಬಾಹಿರವಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮನೆ ಮನೆಗೆ ಭೇಟಿ ಮುಂದುವರೆದಿದ್ದು, ಜೂನ್ 30ರಿಂದ ಜುಲೈ 2ರವರೆಗೆ 1,90,234 ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಇದುವರೆಗೂ ಜಿಲ್ಲೆಯಾದ್ಯಂತ ಒಟ್ಟು 3,95,023 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, 3,036 ಫಾರಂಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಮುಂದುವರೆದಿದ್ದು, ಕ್ಷೇತ್ರವಾರು ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ಒಟ್ಟು 159 ವಿವಿಧ ಪ್ರಕರಣಗಳನ್ನು ಪತ್ತೆಹಚ್ಚಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಮತದಾರರಿಗೆ ಜಾಗೃತಿ ಮೂಡಿಸಲು ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರಿಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರದಲ್ಲಿ ಸಾರ್ವಜನಿಕರಲ್ಲಿ ವ್ಯಾಪಕ ಅರಿವು ಮೂಡಿಸುವ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಲಪಡಿಸುವ ನಿಟ್ಟನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಇಂದು ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು. ಕೋಲಾರ ನಗರದ ಬಂಗಾರಪೇಟೆ ಸರ್ಕಲ್ನಿಂದ ಆರಂಭವಾದ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ, ಜಿಲ್ಲಾ ಪಂಚಾಯತ್ ಮುಖ್ಯ

0: ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಜಂಟಿಯಾಗಿ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿ ಇಂದಿಗೆ 30 ದಿನಗಳಾಗಿದೆ. ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯದೆಲ್ಲೆಡೆ ಬಿಯಿಂದ ಎ ಖಾತಾ ಪರಿವರ್ತನೆ ಸೇರಿದಂತೆ ಹಲವು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ಯಾರಂಟಿ ಯೋಜನೆಗಳು ರಾಜ್ಯದವರಿಗೆ ಮಾತ್ರ ಸಿಗಬೇಕು. ಈ ಹಿನ್ನೆಲೆಯಲ್ಲಿ ಸೋರಿಕೆ ತಪ್ಪಿಸಲು ಕ್ರಮ ಕೈಗೊಳ್ಳಬೇಕು. ರೌಡಿಗಳ ನಿಗ್ರಹಕ್ಕೆ ಜಿಲ್ಲೆಗೊಂದು ಪಡೆ. ಭ್ರಷ್ಟಾಚಾರದ ವಿರುದ್ದ ದೂರು ನೀಡಲು ದೂರವಾಣಿ ಸಂಖ್ಯೆ. ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕಲು ಅಧಿಕಾರಿಗಳಿಗೆ ನಿರ್ದೇಶನ. ರೈತರಿಗೆ ಸಕಾಲದಲ್ಲಿ ಬಿತ್ತನೆ ಬೀಜ, ಗೊಬ್ಬರ ಪೂರೈಕೆಗೆ ಸೂಚನೆ ಸೇರಿದಂತೆ ಹಲವಾರು ಪ್ರಮುಖ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ನಿ ಹಾಗೂ ಸಹೋದರ ಡಿಕೆ ಸುರೇಶ್ ಅವರೊಂದಿಗೆ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ ರಾಜ್ಯದ ಸಮಗ್ರ ಅಭಿವೃದ್ದಿ, ಜನಕಲ್ಯಾಣ ಹಾಗೂ ಸುಭದ್ರ ಭವಿಷ್ಯ ನಿರ್ಮಾಣಕ್ಕೆ ಸಿದ್ದರಾಮಯ್ಯನವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಸದಾ ಪ್ರೇರಣೆಯಾಗಿದೆ ಎಂದು ತಿಳಿಸಿದ್ದಾರೆ. 15ನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ರಾಜ್ಯದ ನಗರಾಭಿವೃದ್ದಿ ಇಲಾಖೆಗೆ ಕೇಂದ್ರ ಸರ್ಕಾರದಿಂದ ಬರಬೇಕಿರುವ ಸುಮಾರು 887 ಕೋಟಿ ಬಾಕಿ ರೂಪಾಯಿ ಅನುದಾನವನ್ನು ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿಗೆ ಆಗಮಿಸಿದ್ದ ಕೇಂದ್ರ ನಗರಾಭಿವೃದ್ದಿ ಇಲಾಖೆಯ ರಾಜ್ಯ ಸಚಿವರಾದ ಥೋಕನ್ ಸಾಹು ಅವರನ್ನು ಖುದ್ದಾಗಿ ಭೇಟಿಯಾಗಿ ಇಲಾಖೆಯ ಪ್ರಮುಖ ಬೇಡಿಕೆಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಏಕೆ ಮೌನ ವಹಿಸಿದ್ದಾರೆ ಎಂದು ಬಿಜೆಪಿ ಪ್ರಶ್ನಿಸಿದೆ. ರಾಜಕೀಯ ಒತ್ತಡಗಳಿಂದ ಈ ವಿಷಯವನ್ನು ಕೈಬಿಡಲಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕನ್ನಡಿಗರ ಮೇಲೆ ನಿಜವಾದ ಕಾಳಜಿ ಇದ್ದರೆ ಚೆನ್ನೈಗೆ ಪಾದಯಾತ್ರೆ ಕೈಗೊಂಡು ತಮಿಳುನಾಡು ಕಾಂಗ್ರೆಸ್ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವಂತೆ ಸವಾಲು ಹಾಕಿದ್ದಾರೆ. ಕಾವೇರಿ ಕೊಳ್ಳದ ರೈತರ ಹಾಗೂ ಬೆಂಗಳೂರಿನ ಕೋಟ್ಯಾಂತರ ಜನರ ಕುಡಿಯುವ ನೀರಿನ ಹಕ್ಕಿಗಿಂತ ದೆಹಲಿ ಹೈಕಮಾಂಡ್ ಅಣತಿ ಹಾಗೂ ತಮಿಳುನಾಡಿನ ಮೈತ್ರಿ ರಾಜಕಾರಣವೇ ಹೆಚ್ಚಾಯಿತೆ ಎಂದು ಅಶೋಕ ಪ್ರಶ್ನಿಸಿದ್ದಾರೆ. ಕಲಬುರಗಿ ಪೊಲೀಸ್ ಠಾಣೆಯಿಂದ ಪೋಕ್ಸೊ ಆರೋಪಿಯೊಬ್ಬ ಪರಾರಿಯಾಗಿದ್ದಾನೆ. ಪರಾರಿಯಾಗಿರುವ ಆರೋಪಿಯನ್ನು ಪತ್ತೆ ಹಚ್ಚಲು ಪೊಲೀಸರು ವಿಶೇಷ ತಂಡ ರಚಿಸಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟದಲ್ಲಿ ಆರೋಪಿಗಾಗಿ ಪೊಲೀಸರು ಶೋಧ ಆರಂಭಿಸಿದ್ದಾರೆ. ಘಟನೆ ಕುರಿತಂತೆ ತನಿಖೆ ನಡೆಯುತ್ತಿದ್ದು ಗಂಭೀರ ಭದ್ರತಾ ಲೋಪವನ್ನು ಹಿರಿಯ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ತಪ್ಪಿತಸ್ಥ ಪೊಲೀಸರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಒಂದು ವಾರದ ಹಿಂದೆ ಆರೋಪಿಯನ್ನು ಬಂಧಿಸಲಾಗಿದ್ದು ತನಿಖೆಯ ಭಾಗವಾಗಿ ಪೊಲೀಸ್ ಠಾಣೆಯ ಲಾಕಪ್ನಲ್ಲಿ ಇರಿಸಲಾಗಿತ್ತು. ಪೊಲೀಸ್ ಸಿಬ್ಬಂದಿ ನಿದ್ರಿಸುತ್ತಿರುವ ವೇಳೆ ಆರೋಪಿ ಠಾಣೆಯಿಂದ ಪರಾರಿಯಾಗಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಇಂದು ಕೂಡ ಪ್ರಾಥಮಿಕ ಶಾಲೆ, ಪದವಿ ಪೂರ್ವ ಕಾಲೇಜುವರೆಗೆ ರಜೆ ಘೋಷಿಸಲಾಗಿದೆ. ಮಳೆಯ ಸಂದರ್ಭದಲ್ಲಿ ನಾಗರಿಕರು ಸಮುದ್ರ ತೀರ ಮತ್ತು ತಗ್ಗು ಪ್ರದೇಶಗಳತ್ತ ತೆರಳದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಸೂಚನೆ ನೀಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಿದ್ದು ಅಲ್ಲಲ್ಲಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತಿವೆ. ಜಿಲ್ಲೆಯಲ್ಲಿ ಏಪ್ರಿಲ್ 1ರಿಂದ ನಿನ್ನೆಯವರೆಗೆ ಒಟ್ಟು 407 ಮನೆಗಳಿಗೆ ಹಾನಿಯಾಗಿದೆ. ಈ ಪೈಕಿ 6 ಮನೆಗಳು ಸಂಪೂರ್ಣ ಕುಸಿದಿವೆ. ಭಾರೀ ಗಾಳಿ ಮಳೆಯಿಂದಾಗಿ 9,920 ಹೆಕ್ಟೇರ್ ಪ್ರದೇಶದಲ್ಲಿನ ತೋಟಗಾರಿಕಾ ಬೆಳೆಗಳಿಗೆ ಹಾನಿಯಾಗಿದೆ. 3,210 ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. 15 ವಿದ್ಯುತ್ ಪರಿವರ್ತಕಗಳು ಹಾನಿಗೊಂಡಿದ್ದು 164 ಕಿಲೋಮೀಟರ್ ಉದ್ದದ ರಸ್ತೆಗಳು ಹದಗೆಟ್ಟಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಎಲ್ಒಗಳು ಗಣತಿ ನಮೂನೆ ಮನೆ ಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ

0: ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕಾರ್ಯಕ್ರಮ ಚಿತ್ರತಾನ. ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳು ನಿಮಗಾಗಿ. ಈಗ ಕೇಳಿ ಬಿರುಗಾಳಿ ಚಿತ್ರದ ಹಾಡುಗಳು ನಿಮಗಾಗಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM.

ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳು ಕೇಳಿದ್ರಿ. ಬಿರುಗಾಳಿ ಚಿತ್ರದ ಹಾಡುಗಳು ಪ್ರಸಾರವಾದವು. ಗೀತೆಯನ್ನು ಹಾಡಿದವರು ಶಮಿತಾ ಮಲ್ನಾಡ್, ಮೋಹಿತ್, ಅರ್ಜುನ್ ಹಾಗೂ ಶ್ರೇಯಾ ಘೋಷಾಲ್. ಗೀತೆಗೆ ಸಂಗೀತ ಅರ್ಜುನ್. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 3 ಗಂಟೆಯಾಗಲಿದೆ. ಮುಂದಿನ ಕಾರ್ಯಕ್ರಮ ಹಿಂದಿಯಲ್ಲಿ.

छोटी सी प्यारी सी नन्ही सी आई कोई परी, छोटी सी प्यारी।

0: ಸಮಯ 4 ಗಂಟೆ, ಕಾರ್ಯಕ್ರಮ ಪರಿಮಳ. ಪರಿಮಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪರಿಮಳ ಕಾರ್ಯಕ್ರಮದ ಏನು ವಿಶೇಷತೆ ಅಂದರೆ, ಇವತ್ತು ಮಹಿಳಾ ಪ್ರಧಾನ ಚಿತ್ರಗಳು ಮತ್ತು ನಾಯಕಿಯರ ಬಗ್ಗೆ ಮಾತನಾಡೋಣ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದೇವೆ ಮಹಿಳಾ ಪ್ರಧಾನ ಚಿತ್ರಗಳು ಮತ್ತು ನಾಯಕಿಯರ ಬಗ್ಗೆ. ಒಂದು ಕಾಲದಲ್ಲಿ ಸಿನಿಮಾ ರಂಗ ಅಂದರೆ ಅದು ಪುರುಷ ಪ್ರಧಾನ ಎಂಬ ಚಿತ್ರಣ ಇತ್ತು. ಚಿತ್ರರಂಗದ ಆರಂಭದ ದಿನಗಳಲ್ಲಿ ಮಹಿಳಾ ಪಾತ್ರವನ್ನು ಪುರುಷರೇ ನಿಭಾಯಿಸ್ತಿದ್ರಂತೆ. ಆದರೆ ಕಾಲ ಕಳೆದಂತೆ ಎಲ್ಲವೂ ಬದಲಾಯಿತು. ಮಹಿಳೆಯರು ಯಾವುದಕ್ಕೂ ಕಡಿಮೆ ಇಲ್ಲ ಎನ್ನುವಂತೆ ನಾಯಕಿಯರು ಚಿತ್ರರಂಗದಲ್ಲಿ ತಮ್ಮ ಛಾಪು ಮೂಡಿಸಲು ಆರಂಭಿಸಿದರು. ಇನ್ನು ಬಿ ಆರ್ ಪಂತುಲು ನಿರ್ದೇಶನದ ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರದ ನಂತರ ಚಿತ್ರಬ್ರಹ್ಮ ಎಂದೇ ಹೆಸರಾದ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ಸ್ಯಾಂಡ್ಲ್ವುಡ್ನಲ್ಲಿ ಮಹಿಳಾ ಪ್ರಧಾನ ಚಿತ್ರಗಳ ಟ್ರೆಂಡನ್ನು ಆರಂಭಿಸ್ತಾರೆ. ಬಹುತೇಕ ನಟಿಯರು ಈ ಚಿತ್ರಗಳ ಮೂಲಕವೇ ಖ್ಯಾತಿಯನ್ನು ಹೊಂದಿದ್ರು.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪರಿಮಳ ಕಾರ್ಯಕ್ರಮದಲ್ಲಿ ಮಹಿಳಾ ಪ್ರಧಾನ ಚಿತ್ರಗಳು ಮತ್ತು ನಾಯಕಿಯರ ಬಗ್ಗೆ ಮಾತನಾಡುತ್ತಿದ್ದೇವೆ. ಖ್ಯಾತ ನಿರ್ದೇಶಕರಾದಂತಹ ಬಿಆರ್ ಪಂತುಲು, ದಕ್ಷಿಣ ಚಿತ್ರರಂಗದ ಅಭಿನೇತ್ರಿ ಎಂದೇ ಕರೆಸಿಕೊಂಡಿದ್ದಂತಹ ನಟಿ ಬಿ ಸರೋಜಾದೇವಿ ಅವರನ್ನ ನಾಯಕಿಯನ್ನಾಗಿ ಮಾಡಿದ್ರು. ಬಿಆರ್ ಪಂತುಲು ನಿರ್ದೇಶನದ ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರ 1961 ತೆರೆ ಕಾಣ್ತು. ಯಶಸ್ವಿ ಪ್ರದರ್ಶನಗೊಳ್ಳುವುದರ ಮೂಲಕ ಬಿ ಸರೋಜಾದೇವಿ ಅವರಿಗೆ ದೊಡ್ಡ ಮಟ್ಟದ ಒಂದು ಯಶಸ್ಸನ್ನ ಮತ್ತು ಕೀರ್ತಿಯನ್ನ ತಂದುಕೊಡ್ತು. ಇಂದಿಗೂ ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೆ ಎಲ್ಲರ ಕಣ್ಣ ಮುಂದೆ ಬರುವುದು ಬಿ ಸರೋಜಾದೇವಿಯವರು.

ಪರಿಮಳ ಕಾರ್ಯಕ್ರಮದಲ್ಲಿ ಮಹಿಳಾ ಪ್ರಧಾನ ಚಿತ್ರಗಳು ಮತ್ತು ನಾಯಕಿಯರ ಬಗ್ಗೆ ಮಾತನಾಡ್ತಿದ್ದೇವೆ. ಬಿ ಆರ್ ಪದ್ದುಲ್ ಅವರ ನಿರ್ದೇಶನದ ಕಿತ್ತೂರು ರಾಣಿ ಚೆನ್ನಮ್ಮ ಈ ಒಂದು ಚಿತ್ರ ಬಿ ಆರ್ ಸರೋಜಾ ದೇವಿ ಅವರ ಮುಖ್ಯ ಪಾತ್ರದಲ್ಲಿ ಬಹಳ ಅದ್ಧೂರಿಯಾಗಿ ಯಶಸ್ವಿ ಪ್ರದರ್ಶನ ಕೊಡುತ್ತೆ. ಅಲ್ಲಿಂದ ಕನ್ನಡ ಚಿತ್ರರಂಗದಲ್ಲಿ ಮಹಿಳಾ ಪ್ರಧಾನ ಸಿನಿಮಾಗಳ ಜಮಾನ ಶುರುವಾಗುತ್ತೆ. ನಂತರ ಚಿತ್ರಬ್ರಹ್ಮ, ಪುಟ್ಟಣ್ಣ ಕಣಗಾಲ್ ತಮ್ಮ ಎಲ್ಲ ಸಿನಿಮಾಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡುವ ಸಿನಿಮಾಗಳನ್ನ ಮಾಡ್ತಾ ಹೋಗ್ತಾರೆ. ಬಿ ಆರ್ ಸರೋಜಾ ದೇವಿ ಅವರಿಂದ ಮತ್ತೆ ಕಲ್ಪನಾ, ಆರ್ತಿ, ಪದ್ಮಾ, ವಾಸಂತಿ ಹಾಗೆ ಅಪರ್ಣ ಅವರಂತಹ ನಟಿಯರನ್ನ ಮಹಿಳಾ ಪ್ರಧಾನ ನಾಯಕಿಯರನ್ನಾಗಿ ಮಾಡಿದ ಕೀರ್ತಿ ನಿರ್ದೇಶಕರಾದಂತಹ ಪುಟ್ಟಣ್ಣ ಕಣಗಾಲ್ ಅವರಿಗೆ ಸಲ್ಲುತ್ತೆ. 1969 ನಿರ್ದೇಶಕರಾದಂತಹ ಪುಟ್ಟಣ್ಣ ಕಣಗಾಲ್ ಅವರು ಬಿ ಸರೋಜಾ ದೇವಿ ಅವರನ್ನ ನಾಯಕಿಯನ್ನಾಗಿ ಮಾಡಿ ಮಲ್ಲಮ್ಮನ ಪವಾಡ ಎಂಬ ಸಿನಿಮಾ ಮಾಡ್ತಾರೆ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಟಿಸಿದ್ರು.

ಅಲ್ಲಿ ಹೆಚ್ಚಿನ ಆದ್ಯತೆ ಇದ್ದಿದ್ದು ಬಿ ಸರೋಜಾದೇವಿಯವರಿಗೆ ಅಂತ ಹೇಳಬಹುದು. ಅಲ್ಲಿಂದ ಸ್ಯಾಂಡ್ಲ್ವುಡ್ನಲ್ಲಿ ಮಹಿಳಾ ಪ್ರಧಾನ ಚಿತ್ರಗಳ ಜಮಾನ ಆರಂಭವಾಯಿತು. ಕಲ್ಪನಾ ಅವರೊಂದಿಗೆ ಶರಪಂಜರ, ಗೆಜ್ಜೆ ಪೂಜೆ, ಆರತಿ ಜೊತೆ ರಂಗನಾಯಕಿ, ಪದ್ಮವಾಸಂತಿಯವರೊಂದಿಗೆ ಮಾನಸ ಸರೋವರ, ಅಪರ್ಣ ಜೊತೆ ಮಸಣದ ಹೂ, ಹೀಗೆ ಪುಟ್ಟಣ್ಣ ಕಣಗಾಲ್ ಅವರು ಮಹಿಳಾ ಪ್ರಧಾನ ಸಿನಿಮಾಗಳನ್ನು ಹೆಚ್ಚಾಗಿ ಮಾಡ್ತಾ ಹೋಗ್ತಾರೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪರಿಮಳ ಕಾರ್ಯಕ್ರಮದಲ್ಲಿ ಮಹಿಳಾ ಪ್ರಧಾನ ಚಿತ್ರಗಳು ಹಾಗೂ ನಾಯಕಿಯರ ಬಗ್ಗೆ ಮಾತನಾಡುತ್ತಿದ್ದೇವೆ. ಬಿ ಸರೋಜಾದೇವಿಯವರ ನಂತರ ಒಂದು ಸ್ಯಾಂಡ್ಲ್ವುಡ್ನಲ್ಲಿ ಮಹಿಳಾ ಪ್ರಧಾನ ಚಿತ್ರಗಳ ಜಮಾನ ಶುರುವಾಗುತ್ತೆ.

ಮತ್ತೆ ಮಸಣದ ಹೂ, ಹೀಗೆ ಹಲವಾರು ಏನು ಮಹಿಳಾ ಪ್ರಧಾನ ಚಿತ್ರಗಳು ತೆರೆಯಲ್ಲಿ ಕಾಣಿಸ್ಕೊಳ್ತವೆ. ಈ ನಟಿಯರ ನಂತರ ಮಹಿಳಾ ಪ್ರಧಾನ ಚಿತ್ರಗಳಲ್ಲಿ ಮಿಂಚಿದವರು ಅಂದರೆ ವಿಜಯಶಾಂತಿ. ಹಾಗೆ ಮಿಂಚಿದ ನಟಿ, ಮಿಂಚಿನ ಓಟದಲ್ಲಿ ಮಿಂಚಿದ ನಟಿ ಅಂದರೆ ಮಾಲಾಶ್ರೀ ಅವರು. 1989 ತೆರೆ ಕಂಡಂತಹ ಸೂಪರ್ ಹಿಟ್ ಸಿನಿಮಾ ನಂಜುಂಡಿ ಕಲ್ಯಾಣ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ಮಾಲಾಶ್ರೀ ರಾತ್ರೋರಾತ್ರಿ ಸ್ಟಾರ್ ನಟಿಯಾಗಿಬಿಟ್ರು. ಮಾಲಾಶ್ರೀ ಅವರು ಒಂದು ಕಡೆ ಗ್ಲಾಮರ್ ನಟಿಯಾಗಿ ಅಭಿನಯಿಸಿದ್ರೆ ಮತ್ತೊಂದು ಕಡೆ ಆಕ್ಷನ್ ಹೀರೋಯಿನ್ ಆಗಿ ಯಶಸ್ವಿ ಆದರು. ಎಸ್ ಪಿ ಭಾರ್ಗವಿ, ಸರ್ಕಲ್ ಇನ್ಸ್ಪೆಕ್ಟರ್, CBI ದುರ್ಗಾ, ಮತ್ತು ಲೇಡಿ ಟೈಗರ್, ಚಾಮುಂಡಿ, ಕಿರಣ್ ಬೇಡಿ, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಮಾಲಾಶ್ರೀ ಅವರು ಪ್ರೇಕ್ಷಕರ ಗಮನವನ್ನು ಸೆಳೆದರು.

ಸಮಯ 4:42 ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಮಹಿಳಾ ಪ್ರಧಾನ ಚಿತ್ರಗಳು ಮತ್ತು ನಾಯಕಿಯರ ಬಗ್ಗೆ ಮಾತಾಡ್ತಿದ್ದೇವೆ. ಮಾಲಶ್ರೀ ಅವರ ನಂತರ ತುಪ್ಪದ ಹುಡುಗಿಯಂದೇ ಫೇಮಸ್ ಆದಂತಹ ರಾಗಿಣಿ ದ್ವಿವೇದಿ ಅವರು ವೀರ ಮದಕರಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಂದು ಎಂಟ್ರಿ ಕೊಡ್ತಾರೆ. ಆರಂಭದಲ್ಲಿ ಗ್ಲಾಮರ್ ನಟಿಯಾಗಿ ಕಾಣಿಸ್ಕೊಳ್ತಾರೆ. 2004 ಅವರು ರಾಗಿಣಿ IPS ಚಿತ್ರಗಳ ಸಿನಿಮಾದ ಮೂಲಕ ಆಕ್ಷನ್ ಕ್ವೀನ್ ಆದರು. ಆ ಚಿತ್ರದ ಬಳಿಕ ವೀರ ರಣಚಂಡಿ, ನಮಸ್ತೆ ಮೇಡಮ್, ದಿ ಟೆರರಿಸ್ಟ್ ಹೀಗೆ ನಾಯಕಿ ಪ್ರಧಾನ ಚಿತ್ರಗಳಲ್ಲಿ ಅಭಿನಯಿಸಿದ್ರು ರಾಗಿಣಿಯವರು. ನಂತರ ಬಂದಂಥವರು ರಾಧಿಕಾ ಕುಮಾರಸ್ವಾಮಿ.

ಪರಿಮಳ ಕಾರ್ಯಕ್ರಮದಲ್ಲಿ ಮಹಿಳಾ ಪ್ರಧಾನ ಚಿತ್ರಗಳು ಹಾಗೆ ನಾಯಕಿಯರ ಬಗ್ಗೆ ಮಾತಾಡ್ತಿದ್ದೇವೆ. ರಾಧಿಕಾ ಅವರು ಮಹಿಳಾ ಪ್ರಧಾನ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ. ದಮಯಂತಿ ಚಿತ್ರದ ಮೂಲಕ ಅವರು ಅದ್ಭುತವಾದಂತಹ ಒಂದು ನಟನೆಯನ್ನು ಮಾಡಿದ್ದಾರೆ. ಹಾಗೆ ಭೈರಾದೇವಿ ಅಂತಹ ಅತ್ಯದ್ಭುತ ಮಹಿಳಾ ಪ್ರಧಾನ ಚಿತ್ರದಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಹಾಗೆ ತುಂಬಾ ಮಿಂಚಿದ್ದಾರೆ ಕೂಡ. ಇನ್ನು ಉಗ್ರಂ ಚಿತ್ರದ ಮೂಲಕ ಸ್ಯಾಂಡ್ಲ್ವುಡ್ನಲ್ಲಿ ಬೇಡಿಕೆ ಹೆಚ್ಚಿಸಿಕೊಂಡಿರುವಂತಹ ಬ್ಯೂಟಿಫುಲ್ ಕ್ವೀನ್ ಹರಿಪ್ರಿಯಾ ಅವರು ನಿರ್ದೋಸೆ ಚಿತ್ರದಲ್ಲಿ ಬೋಲ್ಡ್ ಆಕ್ಟಿಂಗ್ನಿಂದ ಎಲ್ಲರನ್ನ ಇಂಪ್ರೆಸ್ ಮಾಡಿದ್ರು. ನಂತರ ಅವರು ಕೂಡ ಮಹಿಳಾ ಪ್ರಧಾನ ಚಿತ್ರದಲ್ಲಿ ನಟಿಸಲು ಆರಂಭಿಸ್ತಾರೆ. ಡಾಟರ್ ಆಫ್ ಪಾರ್ವತಮ್ಮ ಚಿತ್ರದಲ್ಲಿ ಅವರು ನಟಿಸಿ ಮಿಂಚಿದಂತಹ ಹರಿಪ್ರಿಯಾ ಅವರು ಕನ್ನಡ ಗೊತ್ತಿಲ್ಲ ಸೂಜಿದಾರದಂತಹ ಮಹಿಳಾ ಪ್ರಧಾನ ಚಿತ್ರದಲ್ಲಿಯೂ ಕೂಡ ಅಭಿನಯಿಸಿದ್ದಾರೆ. ಇನ್ನು ಹರಿಪ್ರಿಯಾ ಅವರು ಮಾತ್ರ ಅಲ್ಲ, ಪ್ರಿಯಾಂಕಾ ಉಪೇಂದ್ರ ಅವರು ಕೂಡ ರಚಿತಾ ರಾಮ್, ಶ್ರುತಿ ಹರಿಹರನ್, ಪಾರುಲ್ ಯಾದವ್, ಅದಿತಿ ಪ್ರಭುದೇವ್, ಪಾವನಗೌಡ ಹೀಗೆ ಹಲವಾರು ನಾಯಕಿಯರು ಮಹಿಳಾ ಪ್ರಧಾನ ಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ.

ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಹೌದಲ್ವಾ. ಒಟ್ಟಾರೆಯಾಗಿ ಸ್ಟಾರ್ ನಟರಂತೆ ನಾಯಕರು ಕೂಡ ಮಹಿಳಾ ಪ್ರಧಾನ ಚಿತ್ರಗಳಲ್ಲಿ ಮಿಂಚಿದ್ದಾರೆ. ಎಲ್ಲ ನಾಯಕಿಯರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ, ಮತ್ತಷ್ಟು ಮಗದಷ್ಟು ಮಹಿಳಾ ಪ್ರಧಾನ ಚಿತ್ರಗಳು ತೆರೆ ಕಾಣಲಿ ಅಂತ ಹೇಳ್ತಾ ಪರಿಮಳ ಕಾರ್ಯಕ್ರಮವನ್ನು ಈ ಒಂದು ಹಾಡಿನೊಂದಿಗೆ ಮುಕ್ತಾಯಗೊಳಿಸ್ತೇನೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಜುಲೈ 1ರಿಂದ ಆರಂಭಗೊಂಡಿರುವ ಗೃಹಜ್ಯೋತಿ ಯೋಜನೆಯ ಮಾಹಿತಿ ಸಂಗ್ರಹಕ್ಕೆ ಸಂಬಂಧಿಸಿದಂತೆ ಫಲಾನುಭವಿಯ ಪ್ರವರ್ಗ ಕುರಿತು ಕೇಳಿರುವ ಮಾಹಿತಿ ಕಡ್ಡಾಯವಲ್ಲ ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಎಸ್ಐಆರ್ ಪ್ರಕ್ರಿಯೆ ನಿಯಮ ಪ್ರಕಾರ ನಡೆಯುತ್ತಿಲ್ಲ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಅವರನ್ನು ಬೆಂಗಳೂರಿನಲ್ಲಿಂದು ಗ್ಲೋಬಲ್ ಚೆಸ್ ಲೀಗ್ ನಿಯೋಗ ಭೇಟಿ ಮಾಡಿ ಗ್ಲೋಬಲ್ ಚೆಸ್ ಲೀಗ್ನ 4ನೇ ಆವೃತ್ತಿಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲು ಸಹಕಾರ ಕೋರಿದೆ. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳು ಡೆಡ್ ಸ್ಟೋರೇಜ್ ಹಂತ ತಲುಪಿದ್ದರೂ ಸಹ 2 ತಿಂಗಳು ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ ಎಂದು ಬೆಳಗಾವಿ ಧಾರವಾಡ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ರೈತರು ಮಳೆ ಆಧಾರಿತ ಬೆಳೆಗಳನ್ನು ಬೆಳೆಯಬೇಡಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಡಿದ ಮನವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 2026ರ ಟೆಲಿವಿಷನ್ ರೇಟಿಂಗ್ ನೀತಿಯಡಿಯಲ್ಲಿ ಪರವಾನಗಿಯನ್ನು ನವೀಕರಿಸುವವರಿಗೆ ಸುದ್ದಿ ಮತ್ತು ಸುದ್ದಿಯೇತರ ಪ್ರಕಾರಗಳಲ್ಲಿ ರೇಟಿಂಗ್ಗಳನ್ನು ಪ್ರಕಟಿಸುವುದನ್ನು ನಿಲ್ಲಿಸುವಂತೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಬಾರ್ಗ್ಗೆ ನಿರ್ದೇಶನ ನೀಡಿದೆ.

ಉಕ್ಕಿನ ಆಮದು ಸಮಸ್ಯೆಗಳ ಕುರಿತು ಚರ್ಚಿಸಲು ಕೇಂದ್ರ ಉಕ್ಕು ಸಚಿವಾಲಯ ಇದೇ 9ರಂದು ನವದೆಹಲಿಯಲ್ಲಿ ಮುಕ್ತ ಸಭೆ ನಡೆಸಲು ನಿರ್ಧರಿಸಿದೆ. ಅಂದು ಕಂಪನಿಗಳು ಮತ್ತು ಸಂಘಗಳು ಉಕ್ಕಿನ ಆಮದು ಸಮಸ್ಯೆ ಕುರಿತು ತಮ್ಮ ಪ್ರಸ್ತಾಪಗಳನ್ನು ಮಂಡಿಸಬಹುದು ಎಂದು ಸಚಿವಾಲಯ ತಿಳಿಸಿದೆ. ಆರ್ಲಿಂಗ್ಟನ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರಿಗೆ, ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಯಾವ ಯಾವ ಕಾರ್ಯಕ್ರಮಗಳು ಪ್ರಸಾರ ಆಗ್ತವೆ ಅಂತ ನೋಡುವಂತಹ ಸಮಯ. ಈ ಕಾರ್ಯಕ್ರಮ ವಿವರಣೆಯ ನಂತರ ನೀವು ಕೇಳಲಿದ್ದೀರಿ ಸೇಫ್ ಡ್ರೈವ್. ಇದರಲ್ಲಿ ಮೊದಲಿಗೆ ಪ್ರಸಾರವಾಗುತ್ತೆ ಓಲ್ಡ್ ಇಸ್ ಗೋಲ್ಡ್. 5:15 ಒಂದು ಪ್ರಾಯೋಜಿತ ಕಾರ್ಯಕ್ರಮ ಇರುತ್ತೆ. ಇದು ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ನಂತರ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುವುದು. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ವಂದೇ ಮಾತರಂ 150 ಸಂಭ್ರಮ. ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ವಾಯುಸೇನೆಯ ನಿವೃತ್ತ ವಾರೆಂಟ್ ಆಫೀಸರ್ ಶ್ರೀಧರ್ ಭಟ್ ಪರಿಕಲ್ಪನೆ ಪ್ರಸ್ತುತಿ. ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಸೇಫ್ ಡ್ರೈವ್ ಗಾನಭಜನ ಮುಂದುವರಿಯುವುದು. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನಭಜನ ಮುಂದುವರಿಯುವುದು. ಇವತ್ತು ರಾತ್ರಿ 8:02 ಕಾರ್ಯಕ್ರಮ ಯುವಧ್ವನಿ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ. 6:05 ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ. ನಂತರ ಭಾವಗೀತೆಗಳು. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್. 11:02 ಹೊಸ ಹಾಡು. 11:30 ಕಾರ್ಯಕ್ರಮ ಕಲಾಭಾರತಿ. 12:05 ಕರೆಗೊಂದು ಹಾಡು. 1:02 ಚಿತ್ರಗೀತೆಗಳು. 1:20 ಸಂದೇಶ ನಮಗೆ, ಸಂಗೀತ ನಿಮಗೆ.

15ಕ್ಕೆ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್, 2:40ಕ್ಕೆ ಕಾರ್ಯಕ್ರಮ ಚಿತ್ರತಾಣ, 3 ಗಂಟೆಗೆ ಸಖಿ ಸಹೇಲಿ, 4 ಗಂಟೆಗೆ ಕಾರ್ಯಕ್ರಮ ಪರಿಮಳ, 5:02ಕ್ಕೆ ಕಾರ್ಯಕ್ರಮ ವಿವರಣೆ, 5:05ಕ್ಕೆ ಸೇಫ್ ಡ್ರೈವ್, ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ, ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು, 5:40ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ, ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು, 6:02ದಿಂದ ಸೇಫ್ ಡ್ರೈವ್ ಗಾನು ಭಜನ, 6:55ಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:02ದಿಂದ ಸೇಫ್ ಡ್ರೈವ್ ಗಾನು ಭಜನ ಮುಂದುವರಿಯುತ್ತೆ, 7:22ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 7:45ಕ್ಕೆ ಸೇಫ್ ಡ್ರೈವ್ ಗಾನು ಭಜನ ಮುಂದುವರಿಯುವುದು, ನಾಳೆ ರಾತ್ರಿ 8:02ಕ್ಕೆ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಹುಲಿಯ ಹಾಲಿನ ಮೇವು, 9:15ಕ್ಕೆ ಹಿಂದಿ ಮೆಲೋಡೀಸ್, 10:02ಕ್ಕೆ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದ್ರಿ.

ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಸಂಜೆಯ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ತಾಳಿಯ ಆಣೆ ಚಿತ್ರದ ಹಾಡಿನೊಂದಿಗೆ ರಾಜ್ಕುಮಾರ್ ಭಾರತಿ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯನ್ನು ಬರೆದವರು ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್.

ಸುಂದರಿ, ಹಾಯ್ ಸುಂದರಿ ಸುಂದರಿ ಸುಂದರಿ, ನಿನ್ನ ನೋಡದೆ ಹೋದರೆ ಕಣ್ಣರಿ. ಸುಂದರಿ ಸುಂದರಿ ಸುಂದರಿ, ನಿನ್ನ ನೋಡದೆ ಹೋದರೆ ಕಣ್ಣರಿ. ಕರುಣೆ ತೋರಿಸು, ನನ್ನ ಪ್ರೀತಿಸು, ಹೃದಯ ವೀಣೆಯ ಬಾರಿಸು. ಸುಂದರಿ ಸುಂದರಿ ಸುಂದರಿ, ನಿನ್ನ

ಕಾಮ ಅಯ್ಯೋ ಬಾಮ್ಮ ಕೈ ಹಿಡಿಯಮ್ಮ ಅತ್ತೆ ಮಗಳೇ ಕುಸುಮ ಸುಂದರಿ ಸುಂದರಿ ಸುಂದರಿ ನಿನ್ನ ಮಾಡದೆ ಹೋದರೆ ಕಣ್ಣು ರೀ.

ನಾಳೆ ಅಯ್ಯೋ ಚೆಲುವೆ ತಾವರೆ ಹೂವೆ ಬಾರೆ ನನ್ನೇ ಕೊಡುವೆ ಸುಂದರಿ ಸುಂದರಿ ಸುಂದರಿ ನಿನ್ನ ನೋಡದೆ ಹೋದರೆ ಕಣ್ಣುರಿ ಸುಂದರಿ ಸುಂದರಿ ಸುಂದರಿ ನಿನ್ನ ನೋಡದೆ ಹೋದರೆ ಕಣ್ಣುರಿ ಹಾ

ಜನ್ಮ ಜನ್ಮದ ಅನುಬಂಧ ಚಿತ್ರದ ಹಾಡನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಜಿ ಉದಯ ಶಂಕರ್ ಅವರು ಬರೆದ ಹಾಡಿಗೆ ಇಳಯರಾಜ ಅವರ ಸಂಗೀತವಿತ್ತು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈಗ ತಾಯಿಯೇ ನನ್ನ ದೇವರು ಚಿತ್ರದ ಹಾಡನ್ನು ಕೇಳಿ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸತ್ಯಮ್ಮ ಅವರ. ಸಂಗೀತವಿರುವ ಈ ಗೀತೆಯನ್ನು ಬರೆದವರು ಜಿ ಉದಯ.

ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ.

0: ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ವಕೀಲರು, ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಇತ್ತೀಚಿನ ಒಂದು ವಿದ್ಯಮಾನ ಮುಟ್ಟಿನ ರಜೆಯನ್ನ ಕೊಡಲಾಗ್ತದೆ ಅಂತೇಳಿ, ಬೇರೆ ಬೇರೆ ದೇಶಗಳಲ್ಲೂ ಇರಬಹುದು, ಕೆಲವು ಸಂಸ್ಥೆಗಳಲ್ಲಿ ಆ ರೀತಿಯಾದಂತಹ ಒಂದು ಸೌಲಭ್ಯ ಪರಿಚಯ ಆಗ್ತಾ ಇರಬಹುದು. ನಮ್ಮ ದೇಶದಲ್ಲಿ ಈ ಒಂದು ವ್ಯವಸ್ಥೆ ಇದೆಯಾ? ನಮ್ಮ ರಾಜ್ಯದಲ್ಲಿ ಅಂತೂ ಈ ಬಗ್ಗೆ ಇತ್ತೀಚೆಗೆ ಸುದ್ದಿ ಕೇಳಿದ್ವಿ. ಸಾರ್ವಜನಿಕರ ಹಕ್ಕು ಏನಿದೆ ಮತ್ತು ಖಾಸಗಿ ಸಂಸ್ಥೆಗಳು ಹೇಗೆ ಇದನ್ನ ಪ್ರತಿಕ್ರಿಯಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾಗಿದೆ. ಈ ಮುಟ್ಟಿನ ರಜೆ ಅಂದ್ರೆ ಏನು?
3: ಮುಟ್ಟಿನ ಸಮಯದಲ್ಲಿ ಒಂದು ಮಹಿಳೆಗೆ ತೀವ್ರ ನೋವು, ಅಸ್ವಸ್ಥತೆ ಆತರ ಏನಾದ್ರೂ ಅನುಭವಿಸಿದ್ರೆ ಆ ಮಹಿಳೆಗೆ ಸ್ಪೆಷಲ್ ಆಗಿ ವಿಶೇಷ ರಜೆ ಅಂತ ನೀಡ್ತಾರೆ. ಇದು ಸಾಮಾನ್ಯವಾಗಿ ಮೆಡಿಕಲ್ ಲೀವ್, ವೈದ್ಯಕೀಯ ರಜೆ ಅಂತ ಏನ್ ಹೇಳ್ತೀವಿ ಇದು ಇರೋದಿಲ್ಲ, ಇದು ಬೇರೆನೆ ಇರುತ್ತೆ. ಮುಟ್ಟಿನ ಕಾರಣಕ್ಕಾಗಿಯೇ ನೀಡಲಾಗದಂತ ರಜೆ ಏನಿದೆ ಅದು ಮೆನ್ಸ್ಟ್ರುವಲ್ ಲೀವ್ ಅಂತ ನಾವು ಕರಿತೀವಿ ಸರ್.
2: ಬೇರೆ ಬೇರೆ

0: ಮುಟ್ಟಿನ ರಜೆಯನ್ನು ನೀಡಲಾಗ್ತದೆ. ಇನ್ನ ಕೆಲವು ಖಾಸಗಿ ಸಂಸ್ಥೆಗಳಿವೆ, ಅಂದ್ರೆ ಸ್ವಯಂ ಪ್ರೇರಣೆಯಿಂದ ತಾವಾಗಿನೇ ಇದನ್ನ ರಜೆ ಅಂತ ಘೋಷಿಸಿದ್ದಾರೆ. ಸ್ವಿಗ್ಗಿ, ಜೊಮ್ಯಾಟೊ ಮುಂತಾದ ಕಂಪನಿಗಳಿವೆ, ಅವು ಸ್ವಯಂ ಪ್ರೇರಣೆಯಿಂದ ತಾವಾಗಿನೇ ಇದನ್ನ ರಜೆ ಅಂತ ಘೋಷಿಸಿದ್ದಾರೆ. ಯಾವುದೇ ಆದಂತ ರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನು ಅಂತ ಇನ್ನೂ ಹೊರಬಂದಿಲ್ಲ.
1: ನಮ್ಮ ರಾಜ್ಯದಲ್ಲಿ ಈ ಬಗ್ಗೆ ದೊಡ್ಡ ಚರ್ಚೆಯಾಗಿ ಈ ಸೌಲಭ್ಯವನ್ನು ನೀಡಲಾಗ್ತಾ ಇದೆ ಅಂತ ಹೇಳಿ ನಾವು ಕೇಳ್ಪಟ್ಟಿವಲ್ಲ. ಮತ್ತೆ
0: ಕರ್ನಾಟಕ ಕ್ಯಾಬಿನೆಟ್ ಅವರು 2025 ಅಲ್ಲಿ ಪಾಲಿಸಿ ಅನುಮೋದಿಸಿದ್ದಾರೆ, ಆದ್ರೆ ಇನ್ನು ಪೂರ್ಣ ಕಾನೂನಾಗಿ ಅದು ಹೊರಬಂದಿಲ್ಲ. ವ್ಯಾಪಕ ಸಮಾಲೋಚನೆ ಆಗಬೇಕು, ಸ್ಟ್ಯಾಚುಟರಿ ಮ್ಯಾಂಡೇಟ್ ಇನ್ನೂ ಜಾರಿಯಾಗಿ ಬಂದಿಲ್ಲ ಸರ್.
1: ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳಿಗೆ ನೀಡಬೇಕು ಅಂತ ಅನ್ನೋದು ಕಡ್ಡಾಯ ಏನ ಹಾಗಾರೆ? ಯಾಕಂದ್ರೆ ಅವರಿಗೆ ತಮ್ಮದೇ ಆದಂತದ್ದು ಒಂದು ಕೆಲಸದ ರೀತಿ ವೈಖರಿ ಬೇರೆ ಇರ್ತದೆ, ಸ್ವಲ್ಪ ಎಲ್ಲವನ್ನು ಸ್ವಲ್ಪ ತುರ್ತಾಗಿ ಮಾಡಬೇಕು ಅಂತಿರುತ್ತೆ. ಅದೇ ಸಮಯದಲ್ಲಿ ಮಹಿಳೆಗೆ ಸಮಸ್ಯೆ ಕೂಡ ಆಗಬಾರದು, ಅದನ್ನು ನೋಡಬೇಕಾಗುತ್ತೆ.
0: 2023 ಸುಪ್ರೀಂ ಕೋರ್ಟ್ ಈ ವಿಷಯವನ್ನು ಕೇಂದ್ರ ಸರ್ಕಾರಕ್ಕೆ ವರ್ಗಾಯಿಸಿ ರಾಷ್ಟ್ರೀಯ ನೀತಿ ರೂಪಿಸಬೇಕು ಅಂತ ಆದೇಶ ಮಾಡಿದೆ, ಆದ್ರೆ ಅದಿನ್ನೂ ಕಾನೂನಾಗಿ ಜಾರಿಗೊಂಡಿಲ್ಲ ಸರ್.
1: ಈಗ ಕರ್ನಾಟಕದಲ್ಲಿ ತಾವು ಹೇಳಿದಿರಿ, ಅದು ಎಲ್ರಿಗೂ ಕೂಡ ಒಂಥರ ಒಳ್ಳೆಯ ವಿಚಾರ ಅಂತೇಳಿ ಒಳ್ಳೆಯ ಉತ್ತಮ ಸ್ಪಂದನೆ ಕೂಡ ಆಗಿದೆ. ಆದ್ರೆ ತಾವು ಹೇಳಿದಂಗೆ ಯಾವುದೇ ಆಗಲಿ ಒಂದು ಕಾನೂನಾಗಿ ಹೊರಗೆ ಬಂದಾಗ ಮಾತ್ರ ಅದಕ್ಕೆ ಒಂದು ಬಾಧ್ಯತೆ ಇರುತ್ತೆ ಅಂತ ಹೇಳಿ. ಯಾವುದೋ ಒಂದು ಸೌಲಭ್ಯವನ್ನು ನೀಡುವಾಗ ಆಯಾ ಕಂಪನಿಗಳ ಕಾನೂನಿನ ಅಡಿಯಲ್ಲಿ ಸೌಲಭ್ಯಗಳು ಅದರ ನೀತಿಗಳ ಮೇಲೆ ಅದು ಅವಲಂಬನ ಆಗಿರ್ತದೆ, ಅದರ ಪ್ರಕಾರ ಮುಂದುವರಿಬೇಕಾಗತ್ತೆ. ಸಾರ್ವತ್ರಿಕವಾದಂತಹ ಒಂದು ವ್ಯವಸ್ಥೆ ಅಂತಂದಾಗ, ಈ ಉದಾಹರಣೆ ಹೆಚ್ಚಿಗೆ ದುಡಿಸ್ಕೊಳ್ಬಾರ್ದು, ಇಂತಿಷ್ಟೇ ಗಂಟೆ ಕೆಲಸ ಮಾಡಬೇಕು ಅಂತ ಅನ್ನೋದು, ಆಮೇಲೆ ಇಂತಿಷ್ಟು ರಜೆ ಕೊಡಬೇಕು ಅಂತ ಅನ್ನೋದು, ಕೆಲವು ಸೌಲಭ್ಯಗಳನ್ನು ನೀಡಬೇಕಾಗತ್ತೆ ಅಂತ ಅನ್ನೋದೆಲ್ಲ ಸಾರ್ವತ್ರಿಕ ನಿಯಮಗಳು, ಅದನ್ನೆಲ್ಲ ಅನುಸರಿಸ್ತಾವೆ ಎಲ್ಲವೂ ಕೂಡ. ಆದರೂ ಕೆಲವು ವಿಚಾರಗಳಿಗೆ ನಾವು ಇನ್ನೂ ಕಾಯಬೇಕಾಗತ್ತೆ, ಅದರ ಒಂದು ಸ್ಪಷ್ಟೀಕರಣ, ಅದು ಅಷ್ಟು ಅದರದ ಕಾನೂನು ಜಾರಿಯಾದ್ಮೇಲೇ ನಾವು ಆ ಸೌಲಭ್ಯ ಪಡೆಯಲು ಅರ್ಹರಾಗಿರ್ತೇವೆ. ಈ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ವಕೀಲರಾದ ಪ್ರತಿಮಾ ಜೋಶಿ ಅವರೇ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ ಸರ್. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇಂಪಾದ ಹಾಡುಗಳ ಜೊತೆಗೆ ನಾವು ಸಾಕ್ತಾ ಇದ್ದೀವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಕರ್ಣ ಚಿತ್ರದ ಹಾಡನ್ನು ಕೇಳ್ತಾ ಇದ್ದೀರಾ. ಈ ಹಾಡನ್ನು ಬರೆದವರು ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ವಾಣಿ ಜಯರಾಮ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಸೌಭಾಗ್ಯಲಕ್ಷ್ಮಿ ಚಿತ್ರದ ಹಾಡು ಮೂಡಿ ಬಂತು. ಈ ಹಾಡನ್ನು ಬರೆದವರು ಚಿ ಉದಯಶಂಕರ್. ಈಗ ಪ್ರಸಾರ ಆಗುವಂತಹ ಹಾಡು ತಿರುಗುಬಾಣ ಚಿತ್ರದ್ದು. ಸತ್ಯಂ ಅವರ ಸಂಗೀತವಿರುವ ಈ ಹಾಡನ್ನು ರಚಿಸಿದವರು ಆರ್ ಎನ್ ಜೆ ಗೋಪಾಲ್, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇವಲ ಸಮಸ್ಯೆಗಳನ್ನು ಗುರುತಿಸುವುದು ಮಾತ್ರವಲ್ಲದೆ ಸವಾಲುಗಳಿಗೆ ಸೂಕ್ತ ಪರಿಹಾರಗಳನ್ನು ರೂಪಿಸುವುದೇ ಆದರ್ಶ ವಿಧಾನಸಭೆಯ ಪ್ರಾಥಮಿಕ ಗುರಿಯಾಗಬೇಕೆಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ನೂತನ ಶಾಸಕರಿಗಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಹೊಸ ಆಧಾರ್ ಮೊಬೈಲ್ ಆಪ್ ಮೂಲಕ ಆಧಾರ್ ಕಾರ್ಡ್ಗೆ ಇಮೇಲ್ ಐಡಿ ಲಿಂಕ್ ಮಾಡುವ ಸೌಲಭ್ಯಕ್ಕೆ ಭಾರೀ ಸ್ಪಂದನೆ ಸಿಕ್ಕಿದ್ದು, ಸೇವೆ ಆರಂಭವಾದ ಕೇವಲ 2 ದಿನಗಳಲ್ಲಿ 2,05,000ಕ್ಕೂ ಹೆಚ್ಚು ನಾಗರಿಕರು ತಮ್ಮ ಇಮೇಲ್ ಐಡಿಗಳನ್ನು ನವೀಕರಿಸಿದ್ದಾರೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕೊಡಗು ಜಿಲ್ಲೆಯಲ್ಲಿನ ಮಾನವ ಆನೆ ಸಂಘರ್ಷ ಸಮಸ್ಯೆ ಪರಿಹಾರಕ್ಕೆ ಸಂಬಂಧಿಸಿದಂತೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಮನವಿಗೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಸಕಾರಾತ್ಮಕ ಪ್ರಕ್ರಿಯೆ ದೊರೆತಿದ್ದು ಸಮಸ್ಯೆ ನಿವಾರಣೆಗೆ ಅಗತ್ಯ ಸಹಕಾರ ನೀಡುವುದಾಗಿ ತಿಳಿಸಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರತಿಷ್ಠಾನ ಮತ್ತು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಸಂಸ್ಥೆಗಳ ಸಿಎಸ್ಆರ್ ಅನುದಾನದಡಿ ವಿಜಯಪುರದ ಕೋಟ್ಯಾಳ ಗ್ರಾಮದಲ್ಲಿ 3,25,00,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ನೂತನ ಸರ್ಕಾರಿ ಪ್ರೌಢಶಾಲಾ ಕಟ್ಟಡವನ್ನು ಬೃಹತ್ ಮತ್ತು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಇಂದು ಲೋಕಾರ್ಪಣೆಗೊಳಿಸಿದರು. 2025-26 ಸಾಲಿನ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಬೆಲೆ ವ್ಯತ್ಯಾಸ ಪಾವತಿ ಯೋಜನೆ ಪಿಡಿಪಿಎಸ್ ಅಡಿಯಲ್ಲಿ ನೋಂದಾಯಿತವಾಗಿರುವ ತೋತಾಪುರಿ ಮಾವು ಬೆಳೆಗಾರರು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತರುವಾಗ ಯಾವುದೇ ಆತುರ ತೋರದೆ ಯೋಜನೆಯ ಅವಧಿಯೊಳಗೆ ಹಂತ ಹಂತವಾಗಿ ಮಾರಾಟ ಮಾಡುವಂತೆ ಕೃಷಿ ಮಾರಾಟ ಇಲಾಖೆ ಮನವಿ ಮಾಡಿದೆ. ಫ್ಲೋರಿಡಾದ ಮಯಾಮಿ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ನಾಳೆ ಅರ್ಜೆಂಟೀನಾ ಮತ್ತು ಕಬೋವೊಡೆ ತಂಡಗಳು ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮುಂಜಾನೆ 3:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಇನ್ನು ಮುಂದೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ವಾಯುಸೇನೆಯ ನಿವೃತ್ತ ವಾರೆಂಟ್ ಆಫೀಸರ್ ಶ್ರೀಧರ್ ಭಟ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ.
1: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಾಯುಸೇನೆಯ ನಿವೃತ್ತ ವಾರೆಂಟ್ ಆಫೀಸರ್ ಶ್ರೀಧರ್ ಭಟ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಭಾರತೀಯ ವಾಯುಸೇನೆಯಲ್ಲಿ ವಾರೆಂಟ್ ಆಫೀಸರ್ ಆಗಿ ನಿವೃತ್ತಿ ಹೊಂದಿದಂತಹ ಶ್ರೀಧರ ಭಟ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೋತೃಗಳ ಎಲ್ಲರ ಪರವಾಗಿ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್.
3: ಜೈ ಹಿಂದ್.
2: ಶ್ರೀಧರ್ ಭಟ್ ಅವರೇ, ಕಾರ್ಗಿಲ್ ಆಪರೇಷನ್ ವಿಜಯ್ ಏನಾಯ್ತಲ್ಲ, ನೀವು ಹೇಳಿದಾಗೆ ಸಫೇದ್ ಸಾಗರ್ ಭಾರತೀಯ ವಾಯುಸೇನೆ ಅದನ್ನ ಕರೆದಿರೋದಾಗ್ತದೆ, ಆವಾಗ ನೀವು ಎಲ್ಲಿದ್ರಿ? ಕಾರ್ಗಿಲ್ಗೆ ಸಮೀಪ ಇದ್ರ ಅಥವಾ ಕಾರ್ಗಿಲ್ಗೆ ನೀವು ಹೋಗ್ಬೇಕಾಯ್ತು?
3: ನಾವು ಭಾರತೀಯ ವಾಯುಸೇನೆ ಭಾರತೀಯ ಸೇನೆಗೆ ಏರ್ ಸಪೋರ್ಟ್ ಕೊಡುವಂತಹ ಒಂದು ಕ್ರಿಯೆಯನ್ನ ಮಾಡ್ತಾ ಇರ್ತೀವಿ ಭಾರತೀಯ ವಾಯುಸೇನೆ. ಸೊ ನಾವು ನಮ್ಮ ವಾಯುಸೇನೆ ತಾಣದಲ್ಲಿ ಇರ್ತೀವಿ, ನಾವು ವಿಮಾನಗಳನ್ನ ಸನ್ನದ್ಧ
2: ಮಾಡಿರ್ತೀವಿ.
3: ನಾನು ಅವಾಗ ಭಾರತೀಯ ವಾಯುಸೇನೆ, ನಾನು ಪಾಲಂ ಅಲ್ಲಿದ್ದೆ. ಪಾಲಂ ಅಲ್ಲಿ ನಮ್ಮ ಭಾರತೀಯ ವಾಯುಸೇನೆ ದೊಡ್ಡ ತಾಣ ಇದೆ. ಸೊ ಅಲ್ಲಿಂದ ಕೆಲಸ ಮಾಡ್ತಾ ಇದ್ದೆ. ಸೊ ನಮ್ಮ ಆ ಸಂದರ್ಭದಲ್ಲಿ ನಮಗೆ ಏನು ಕರೆ ಬಂತು ಅದರ ಪ್ರಕಾರ ನಾವು ನಮ್ಮ ವಿಮಾನಗಳನ್ನ ಅಥವಾ ನಮ್ಮ ಗ್ರೌಂಡ್ ಎಕ್ವಿಪ್ಮೆಂಟ್ಸ್ ಇರ್ತೀವಿ ಅದನ್ನ ಸನ್ನದ್ಧ ಮಾಡಿ ನಾವು ಯುದ್ಧಕ್ಕೆ ಬೇಕಾದಂತ ಸಹಕಾರ ಕೊಟ್ಟು ಕೆಲಸ ಮಾಡ್ತಾ ಇದ್ವಿ.
2: ಅವಾಗ ನೀವು ಮಿಗ್ ಮತ್ತೆ ಜಾಗ್ವಾರ್ ಎರಡನ್ನೂ ಬಳಸಿದ್ರ ಅಲ್ಲಿ?
3: ಇಲ್ಲ, ಭಾರತೀಯ ವಾಯುಸೇನೆ ಕಾರ್ಗಿಲ್ ವಾರದಲ್ಲಿ ಮಿಗ್, ಜಾಗ್ವಾರ್ ಎರಡು ಅಥವಾ ಮಿರಾಜ್ ಅಂತ ಹೇಳುವಂತ ಇನ್ನೊಂದು ಇದೆ, ಇವುಗಳನ್ನು ಉಪಯೋಗಿಸಿ ನಾವು ವಾಯುಸೇನೆಯಲ್ಲಿ ಅವಾಗ ಆಪರೇಷನ್ ಮಾಡಿದ್ವಿ. ಸೊ ಇವುಗಳನ್ನ ಉಪಯೋಗಿಸಿಬಿಟ್ಟು ನಾವು ಭಾರತೀಯ ಸೇನೆಗೆ ಏರ್ ಸಪೋರ್ಟ್ ಕೊಟ್ಟು ಕೆಲಸ ಮಾಡಿ ಬರ್ತಾ.
2: ಕಾರ್ಗಿಲ್ ಆಪರೇಷನ್ ಅಲ್ಲಿ ಭಾರತ ವಿಜಯಿ ಆದ್ರೂ ಕೂಡ ಸಾಕಷ್ಟು ಸಾವು ನೋವು ಕೂಡ ಆ ಸಂದರ್ಭದಲ್ಲಿ ಆಯ್ತು ಭಾರತೀಯ ಸೇನೆಗೆ.
3: ಹೌದು.
2: ಹಾಗೆ ನೀವು ನಿಮ್ ಕಣ್ಣೆದುರಿಗೆ ನೋಡಿದಂತಹ ಕೆಲವು ವಿವರಗಳನ್ನ ಹೇಳ್ಬೋದಾ?
3: ಈ ಒಂದು ಕಾನ್ಫ್ಲಿಕ್ಟ್ ಅಥವಾ ಒಂದು ವಾರ್ ಹೇಳುವಂತ ಒಂದು ಸಿಚುವೇಶನ್ ಬಂದಾಗ ಅದರಲ್ಲಿ ನಮ್ಮ ಸೈನ್ಯ ಇರ್ಬೋದು ಅಥವಾ ನಮ್ಮ ವೈರಿ ಸೈನಿಕರಿರ್ಬೋದು, ಸಾವು

0: ಅವನು ಸಂಭ್ರಮಿಸಿ ಸಂಭ್ರಮಿಸುತ್ತೆ. ಆದರೆ ನಮ್ಮ ಭಾರತೀಯ ವಾಯುಸೇನೆ ಅಥವಾ ಭಾರತೀಯ ಸೇನೆಯಿಂದ ಹಲವಾರು ಜನರಿಗೆ ಗಾಯಗಳಾಗಿದ್ದವು. ಹಲವರನ್ನೆಲ್ಲ ಆವಾಗವಾಗ ವಿಮಾನಗಳ ಮೂಲಕ ನಮ್ಮ ಸೇನಾ ಆಸ್ಪತ್ರೆಗಳಿಗೆ ಸಾಗಿಸಿ ಅವರಿಗೆ ಶುಶ್ರೂಷೆ, ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಹಲವಾರು ಸಂದರ್ಭಗಳು ಎದುರಾಗಿದ್ದವು. ಅದೊಂದು ನಿರಂತರ ಪ್ರಕ್ರಿಯೆ ಆಗಿತ್ತು. ಯಾಕಂದರೆ ಸೊ ದ್ಯಾಟ್ ಯಾರೆಲ್ಲ ಇಂಜುರಿ ಆಗಿದ್ದರೆ ಇಂಜುರಿ ಆದವರನ್ನು ಇಮಿಡಿಯೇಟ್ಲಿ ನಾವು ರೆಸ್ಕ್ಯೂ ಮಾಡಿ ಅವ್ರನ್ನ ಆಸ್ಪತ್ರೆಗೆ ರವಾನಿಸಿ ಅವರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೆವು.
1: ಈಗ ಆ ಸಂದರ್ಭದಲ್ಲಿ ಮಿಗ್ ಆಗಿರಬಹುದು, ಜಾಗ್ವಾರ್ ಆಗಿರಬಹುದು ಅಥವಾ ಮಿರಾಜ್ ಆಗಿರಬಹುದು, ಭಾರತದಿಂದ ಪಾಕಿಸ್ತಾನ ಗಡಿಯ ತನಕ ನಿರಂತರವಾಗಿ ಹೋಗ್ತಾ ಇರುವಂತಹ ಅವಶ್ಯಕತೆ ಇತ್ತು ಆಗ. ಆಮೇಲೆ ಅದು ನೀವೇ ಹೇಳದ ಹಾಗೆ 17,500 ಅಡಿಯಿಂದ ಎತ್ತರಕ್ಕೆ ಹಾರೋದು ಅಷ್ಟು ಸುಲಭ ಅಲ್ಲ. ಅಲ್ಲಿ ಯಾವುದೇ ಯಂತ್ರೋಪಕರಣ ಆದರೂ ತಾಂತ್ರಿಕವಾಗಿ ಏನಾದರೂ ಮಿಗ್ಗೆ ತೊಂದರೆಯಾಗಿ ಅದನ್ನ ಸರಿಪಡಿಸಬಹುದಾದಂತಹ ಒಂದು ದೊಡ್ಡ ಸವಾಲು ನಿಮಗೆ ಬಂತ ಹೇಗೆ?
0: ವಿಮಾನ ನಾವು ಸನ್ನದ್ಧ ಮಾಡಿ ವಿಮಾನ ಹಾರಿದಾಗ ಒಂದೆರಡು ಸಂದರ್ಭಗಳಲ್ಲಿ ತಾಂತ್ರಿಕ ದೋಷಗಳಿಂದಾಗಿ ವಿಮಾನ ಪುನಃ ಬಂದಿದ್ದಂಥ ಪ್ರಮೇಯಗಳಿತ್ತು. ಬಂದಿದ್ದ ವಿಮಾನಗಳನ್ನು ನಾವು ಪುನಃ ಪರಿಶೀಲನೆ ಮಾಡಿ ಪುನಃ ಹಾರಾಟಕ್ಕೆ ಅಣಿಗೊಳಿಸಿದ್ವಿ. ಮತ್ತು ಯಾವುದೇ ಯುದ್ಧ ವಿಮಾನ ಆ ಸಂದರ್ಭದಲ್ಲಿ ನಮ್ಮ ಯುದ್ಧ ವಿಮಾನಗಳು ನಮ್ಮ ಕಡೆಯಿಂದ ಯಾವುದೇ ಹಾನಿಗೊಳಗಾಗಿಲ್ಲ. ನಮ್ಮ ಯಾವುದೇ ಯುದ್ಧ ವಿಮಾನಗಳು ಹಾನಿಗೊಳಗಾಗಿಲ್ಲ ಹೇಳುವಂಥದ್ದನ್ನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನಮ್ಮ ದಾಳಿ ಅಥವಾ ನಮ್ಮ ಏರ್ ಸಪೋರ್ಟ್ ಏನಿತ್ತು ಅದು ನಿಖರವಾಗಿತ್ತು. ಆದ್ದರಿಂದ ನಾವು ಇದರಲ್ಲಿ ಹೆಚ್ಚು
1: ವಿಮಾನಗಳನ್ನು
0: ಕಳ್ಕೊಂಡಿಲ್ಲ ಹೇಳುವಂಥದ್ದನ್ನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ.
1: ಈಗ ಯುದ್ಧ ಎಲ್ಲಿ ನಡೆಯುತ್ತೋ ಅಲ್ಲಿಗೆ ಹತ್ತಿರಕ್ಕೆ ಒಂದು ಬೇಸ್ ಮಾಡ್ಕೊಳ್ಳಲಾಗುತ್ತೆ. ಮೊದಲೇ ಈಗ ನೀವು ಪಾಲಂನಲ್ಲಿದ್ದರೂ ಕೂಡ ಈ ಮಿಗ್ಗಳನ್ನಾಗಲಿ ಅಥವಾ ಜಾಗ್ವಾರ್ಗಳನ್ನಾಗಲಿ ಹೋಗಿ ಒಂದು ಬೇಸಲ್ಲಿ ಇಟ್ಕೊಳ್ಬೇಕು, ಅಲ್ಲಿ ತಯಾರಿ ಮಾಡಬೇಕು, ಅಲ್ಲಿಂದ ಶೀಘ್ರವಾಗಿ ಅವು ಹಾರಿ ಶತ್ರು ನೆಲೆಯ ಮೇಲೆ ದಾಳಿ ಮಾಡೋ ಹಾಗೆ ಇರಬೇಕು. ಆ ಬೇಸ್ ಏನಿದೆ ಅದು ಬಹಳ ದೂರ ಇರಲ್ಲ ಶತ್ರು ನೆಲೆಯಿಂದ, ಸ್ವಲ್ಪ ಸಮೀಪದಲ್ಲೇ ಇರ್ತಿರುತ್ತೆ. ಅಲ್ಲಿ ಯಾವತ್ತು ಈಗ ಶತ್ರುಗಳು ಕೂಡ ಅದನ್ನು ದಾಳಿ ಮಾಡುವಂತ ಸಂದರ್ಭ ಇರುತ್ತೆ ಆ ಬೇಸ್ ಅನ್ನು. ಹಾಗಾಗಿ ಸದಾ ಸನ್ನದ್ಧವಾಗಿರ್ಬೇಕು, ಸದಾ ಜಾಗೃತವಾಗಿರ್ಬೇಕಾದಂತ ಅವಶ್ಯಕತೆ ಇರುತ್ತೆ. ಅದು 24 ಗಂಟೆಗಳು ಕೂಡ ಹಾಗೆ ಇರಬೇಕಾಗುತ್ತೆ. ಅವಾಗ ನಿಮ್ಗೆ ಊಟ ನಿದ್ದೆ ಅದೆಲ್ಲ ಯಾವುದು ಒಂದು ಲೆಕ್ಕಕ್ಕೆ ಬರೋದಿಲ್ಲ ಆ ಸಂದರ್ಭದಲ್ಲಿ. ಹಾಗೆ ತುಂಬಾ ಅದು ಈಗ ನಾವು ನೆನಪಿಸ್ಕೊಂಡ್ರೆ ಅದು ಕಷ್ಟ ಅನ್ಸುತ್ತೆ. ಆದ್ರೆ ಕೆಲಸ ಮಾಡ್ತಾ ಇರುವಾಗ ನಿಮ್ಗೆ ಅಲ್ಲಿ ಕಾರ್ಯತತ್ಪರರಾಗಿರುವಾಗ ಇದು ಯಾವುದರ ಪರಿವೆಯೇ ಇರೋದಿಲ್ಲ. ಆ ಥರದ ಅನುಭವ ಇದ್ರೆ ಹೇಳಿ.
0: ಹೌದು, ಈ ಒಂದು ಸಲ ಒಂದು ವಾರ್ ಡಿಕ್ಲೇರ್ ಆದರೆ ಅಂದರೆ ಯುದ್ಧದ ಒಂದು ಘೋಷಣೆ ಆದ ಮೇಲೆ ನಾವು ನಾವಿರುವಂಥ ತಾಣದಲ್ಲಿ ಅಥವಾ ನಮ್ಮ ನಾವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ವಾಯು ತಾಣದಲ್ಲಿ ಆ ಎಲ್ಲ ಕಡೆ ಒಂದು ಜನರಲ್ ವಾರ್ನಿಂಗ್ ಕೊಟ್ಟಿರ್ತೀವಿ. ಎಲ್ಲರೂ ಸನ್ನದ್ಧರಾಗಿರಬೇಕು ಹೇಳುವಂಥ ಒಂದು ವಾರ್ನಿಂಗ್ ಕೊಟ್ಟಿರ್ತೀವಿ. ಮತ್ತೆ ಅಲ್ಲಿ ನಮ್ಮಲ್ಲಿ ಬ್ಲ್ಯಾಕ್ಔಟ್ ಬ್ಲ್ಯಾಕ್ಔಟ್ ಅಂತ ಹೇಳಿಬಿಟ್ಟು ವಿದ್ಯುತ್ ರಾತ್ರಿ ಎಲ್ಲ ಕತ್ತಲು ಮಾಡಿಬಿಟ್ಟು ಬ್ಲ್ಯಾಕ್ಔಟ್ ಮಾಡ್ತಾರೆ,
1: ಲೈಟ್ ಹಾಕೋ ಹಾಗಿಲ್ಲ.
0: ಯಾಕಂದ್ರೆ ಅದರಿಂದ ವೈರಿಗಳಿಗೆ ಶತ್ರುಗಳಿಗೆ ನಮ್ಮ ತಾಣ ಗುರುತಿಸಬಾರದು ಹೇಳುವ ಉದ್ದೇಶದಿಂದ ಬ್ಲ್ಯಾಕ್ಔಟ್ ಮಾಡಿರ್ತಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಎಲ್ಲರ ಫ್ಯಾಮಿಲಿ ಇರ್ಬೋದು ಅಥವಾ ನಮ್ಮ ಸಿವಿಲಿಯನ್ ಪಾಪ್ಯುಲೇಷನ್ ಇರ್ಬೋದು ಅವರೆಲ್ಲರಿಗೂ ಒಂದು ಮೈಕ್ ಮೂಲಕ ಅಥವಾ ವಾಹನಗಳ ಮೂಲಕ ಎಲ್ರಿಗೂ ಒಂದು ಘೋಷಣೆ ಕೊಡ್ತೀವಿ. ಏನಂತ ಹೇಳಿದ್ರೆ ಯಾರೂ ಅನಗತ್ಯವಾಗಿ ಮನೆಯಿಂದ ಹೊರಗೆ ಬರಬಾರದು, ಮನೆ ಒಳಗಡೆ ಇರಬೇಕು ಅಂತದನ್ನು. ನಮ್ಮ ವಾಯು ತಾಣದಲ್ಲಿ ಅಥವಾ ಬೇರೆ ಯಾವುದಾದ್ರು ಸೇನಾ ತಾಣಗಳಲ್ಲಿ ಬಂಕರ್ಗಳು ಇರುತ್ತವೆ ಸೈರನ್ ಆದರೆ. ಆ ಬಂಕರ್ಗಳಲ್ಲಿ ನಾವು ಹೋಗಿ ಆ ಸೈರನ್ ಆದಾಗ ನಾವು ಅಡಗಿ ಕುಳಿತುಕೊಳ್ಬೇಕಾಗತ್ತೆ. ಮತ್ತೆ ಈ ಸಂದರ್ಭದಲ್ಲಿ ನಾವು ಯಾವಾಗಲೂ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಾವು ಸೇನೆಯವರೇ ಆದ ಕಾರಣ ನಮ್ಮ ಕೆಲಸದಲ್ಲಿ ತುಂಬ ಮುಂಚೂಣಿಯಲ್ಲಿ ಅಥವಾ ತುಂಬ ಹುರುಪಿನಿಂದ ಕೆಲಸ ಮಾಡಿಕೊಂಡು ಬೇಕಾದರೆ ನಮ್ಮ ವಿಮಾನವನ್ನು ತಯಾರು ಮಾಡಬೇಕಾಗತ್ತೆ. ಡ್ಯೂಟಿಗೆ ಹೋಗ್ಬಿಟ್ಟು ವಿಮಾನ ತಯಾರು ಮಾಡುವಂಥದ್ದು ವಿಮಾನ ಹಾರಾಟಕ್ಕೆ ಅಣಿಗೊಳಿಸಿ ನಾವು ವಿಮಾನವನ್ನು ಇಟ್ಟಿರ್ತೇವೆ. ಅದರೊಳಗೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ನಾವು ತುಂಬಿಸಿಟ್ಟಿರ್ತೇವೆ. ಅದು ಮಿಸೈಲ್ ಇರ್ಬೋದು ಅಥವಾ ಬಾಂಬ್ ಇರ್ಬೋದು ಅಥವಾ ರಾಕೆಟ್ ಇರ್ಬೋದು, ಇಂಥವುಗಳನ್ನು ತುಂಬಿಸಿ ವಿಮಾನ ರೆಡಿಯಾಗಿರುತ್ತೆ.
1: ಈ ಬೇಸ್ಗಳು ಅಂತ ಹೇಳಿದ್ನಲ್ಲ, ಒಂದು ತಾತ್ಕಾಲಿಕ ಒಂದು ನೆಲೆ ಮಾಡ್ಕೊಂಡಿರ್ತೀರಲ್ಲ, ಅಲ್ಲಿ ಸುತ್ತಮುತ್ತಲು ಸಾರ್ವಜನಿಕರು ಯಾರಿಗೂ ಇರೋದಕ್ಕೆ ಅವಕಾಶ ಇರಲ್ಲ.
0: ಭಾರತೀಯ ವಾಯುಸೇನೆಯ ತಾಣಗಳು ಅಥವಾ ಭಾರತೀಯ ಸೇನೆಯ ತಾಣಗಳೆಲ್ಲ ತುಂಬಾ ಸುರಕ್ಷಿತ ತಾಣಗಳಾಗಿರುತ್ತವೆ. ಅಲ್ಲಿ ಅನಗತ್ಯ ಅಥವಾ ಅಪ್ಪಣೆ ಇಲ್ಲದೆ ಯಾರು ಪ್ರವೇಶ ಮಾಡುವಂತಹ ಒಂದು ಅವಕಾಶ ಇರುವುದಿಲ್ಲ. ಆದ್ದರಿಂದ ಇಸ್ ಹೈಲಿ ಸೆಕ್ಯೂರ್ಡ್ ಝೋನ್ ಆಗಿರುತ್ತೆ, ತುಂಬ ಸೆಕ್ಯೂರ್ಡ್ ಇರೋ ಝೋನ್ ಆಗಿರುತ್ತೆ. ಆದ್ದರಿಂದ ಅಲ್ಲಿ ಯಾರು ಬರುವುದಿದ್ರೂ ಅವರನ್ನು ಪೂರ್ಣ ತಪಾಸಣೆಗೊಳಿಸಿ ಅವರ ಗುರುತು ಪತ್ರ ಪರಿಶೀಲನೆ ಮಾಡಿನೇ ಅದರ ಒಳಗೆ ಬರುವಂತಹ ಪ್ರಮೇಯ ಇರುತ್ತೆ. ಬೇರೆ ಯಾರು ಆಚೆ ಬರುವಾಗಿಲ್ಲ.
1: ಸಾರ್ವಜನಿಕರ ಓಡಾಟ
0: ಅಲ್ಲಿ ಸಾಧ್ಯವೇ ಇರಲ್ಲ. ಸೊ ನಮ್ಮ ಗುಪ್ತಚರರು ಸರಿಯಾಗಿ ಅಲ್ಲಿ

0: ಬಂದೋಬಸ್ತ್ ತಗೊಳ್ತಾರೆ ಅಥವಾ ಗಸ್ತ್ ಹೊಡಿತಾರೆ. ಆದ್ರಿಂದ ಯಾವುದೇ ಒಂದು ಥರದ ಭದ್ರತಾ ವೈಫಲ್ಯಕ್ಕೆ ಅವಕಾಶ
1: ಇಲ್ಲ. ಹಾ,
0: ಕೊಡುವುದಿಲ್ಲ.
1: ಈಗ ನೀವು ಹೇಳಿದ್ರಿ, ಯಾವುದೇ ಒಂದು ಯುದ್ಧ ವಿಮಾನದಲ್ಲಿ ಬಾಂಬ್ ಹಾಕಿ ಇಟ್ಟಿರ್ತೀರ, ಅಥವಾ ಕ್ಷಿಪಣಿಗಳನ್ನು ಇಟ್ಟಿರ್ತೀರ, ರಾಕೆಟ್ಸ್ ಇಟ್ಟಿರ್ತೀರ, ಹಾಗೆ ಯಾವುದಾದ್ರೂ ತಗೊಂಡು ಹೋದಂತಹ ಕ್ಷಿಪಣಿಯೋ ಅಥವಾ ರಾಕೆಟ್ಟು ಆ ಹೊತ್ತಿಗೆ ಕೆಲಸ ಮಾಡದೆ ಮತ್ತೆ ತಕ್ಷಣಕ್ಕೆ ವಾಪಸ್ ಬಂದು ಮತ್ತೆ ಹೋದದ್ದು ಆ ಥರದ್ದು ಏನಾದರೂ ಆಗುತ್ತಾ?
0: ಆ ಥರ ಆಗುವ ಪ್ರಮೇಯ ಬಹಳ ಕಡಿಮೆ. ಯಾಕಂತ ಹೇಳಿದ್ರೆ, ಸಪೋಸ್ ಯುದ್ಧ ವಿಮಾನದಲ್ಲಿ ಒಂದು ಕ್ಷಿಪಣಿ ಕೊಂಡೋದ್ರೆ ಅದು ಏರ್ ಟು ಗ್ರೌಂಡ್ ಮಿಸೈಲ್ ಆಗಿರುತ್ತೆ. ಅಂದರೆ ವಿಮಾನದಿಂದ ನಾವು ಅದನ್ನು ಟ್ರಿಗರ್ ಆನ್ ಮಾಡಿ ಅದನ್ನು ಆಪರೇಷನ್ ಮಾಡಿದ್ರೆ ಅದು ಹೋಗ್ಬಿಟ್ಟು ಯಾವ
1: ಹಿಟ್ ಮಾಡಿ
0: ಯಾವ
1: ಟಾರ್ಗೆಟ್
0: ಟಾರ್ಗೆಟನ್ನು ಅದು ಭೇದಿಸಬೇಕೋ ಆ ಟಾರ್ಗೆಟೇ ಭೇದಿಸುತ್ತೆ. ಅದು ಫೇಲ್ಯರ್ ಆಗೋ ಚಾನ್ಸಸ್ ಭಾಳ ಕಡಿಮೆ. ಬಾಂಬ್ ಅಷ್ಟೇ. ಬಾಂಬ್ ಅಂತ ಹೇಳಿದ್ರೆ ಇಂಥ ತಾಣಕ್ಕೆ ಅದನ್ನು ಬಾಂಬನ್ನು ಬೀಳಿಸ್ಬೇಕಂತ ಹೇಳುವಂಥ ಒಂದು
1: ಮೆಜರ್ಮೆಂಟ್
0: ಮೆಷರ್ಮೆಂಟ್ ಇರುತ್ತೆ, ಅಥವಾ ಒಂದು ಕ್ಲಿಯರ್ ಅವರಿಗೆ ಒಂದು ಮಾರ್ಕಿಂಗ್ ಇರುತ್ತೆ, ಅದರ ಪ್ರಕಾರ ಹೋಗಿ ಅದು ಬೀಳುತ್ತೆ. ಸೊ ಅಂಥ ಸಂದರ್ಭಗಳಲ್ಲಿ ಅವುಗಳು ವೈಫಲ್ಯ ಅಂತ ಹೇಳುವಂಥದ್ದು ಬಹಳ ಕಡಿಮೆ ಆಗಿರುತ್ತೆ. ಸೊ ನಿಖರವಾಗಿ ಅವುಗಳು ಕೆಲಸ ಮಾಡುತ್ತವೆ ಹೇಳುವಂಥದ್ದನ್ನು ಹೇಳ್ತೀನಿ.
1: ಈಗ ನಿಮ್ಮ ಟೀಮ್ಗಳಿಗೆ ಕಮಾಂಡರ್ಸ್ ಅಂತ ಇರ್ತಾರೆ, ಮೇಲಧಿಕಾರಿಗಳು, ಅನೇಕ ಬಾರಿ ಅವರು ನಿಮಗೆ ಕೆಲವು ಸೂಚನೆಗಳನ್ನು ಕೊಡ್ತಿರ್ತಾರೆ, ಅವರ ಸೂಚನೆಗಳ ಮೇರೆಗೆ ನೀವು ಕೆಲಸ ಮಾಡ್ತಿರ್ಬೇಕಾಗುತ್ತೆ. ಯಾರು ಈ ಥರದ ಮೇಲಧಿಕಾರಿಗಳು ಕಮಾಂಡರ್ಸು ಚೆನ್ನಾಗಿರ್ತಾರಲ್ಲ, ಆ ತಂಡ ಬಹಳ ಉತ್ಸಾಹದಿಂದ ಕೆಲಸ ಮಾಡುತ್ತೆ, ಮತ್ತೆ ಅವರು ಯುದ್ಧದ ಯಶಸ್ಸಿಗೂ ಕಾರಣರಾಗಿರ್ತಾರೆ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ. ಹಾಗೆ ನಿಮ್ಗೆ ಸಿಕ್ಕಂತ ಅಂತ ಅಧಿಕಾರಿಗಳನ್ನ ನೆನಪು ಮಾಡ್ಕೊಳ್ಬೋದ?
0: ನಾವು ಈಗ ಹೇಳಿದಂಗೆ ನಮ್ಮದೊಂದು ತಾಂತ್ರಿಕ ವಿಭಾಗ ಇರುತ್ತೆ, ನಮ್ಮ ಒಂದು ಇಂಜಿನಿಯರಿಂಗ್ ಟೀಮ್ ಇರುತ್ತೆ, ನಾವೆಲ್ಲ ವಿಮಾನವನ್ನು ತಯಾರಿ ಮಾಡುವಂಥ ಟೀಮಿನವರಾಗಿರ್ತಾರೆ. ನಮ್ಮ ಟೀಮಿಗೆ ಒಬ್ಬರು ಇಂಜಿನಿಯರಿಂಗ್ ಆಫೀಸರ್ ಅಂತ ಹೇಳಿ ಇನ್ನೊಬ್ಬರು ಇರ್ತಾರೆ, ನಮ್ಮ ಮೇಲ್ದವ್ರು ಇರ್ತಾರೆ, ಅವರು ಇದನ್ನೆಲ್ಲನೂ ಉತ್ಸಾಹ ನೋಡಿಕೊಳ್ಳೋರಾಗಿರ್ತಾರೆ. ಅವರ ಮೇಲೆ ನಮ್ಮ ಇಡೀ ನಮ್ಮ ಒಂದು ಸ್ಕ್ವಾಡ್ರನ್ ಅಂತ ಹೇಳ್ತೀವಿ ನಾವು, ಅಥವಾ ನಮ್ಮ ಒಂದು ಯೂನಿಟ್ಗೆ ಒಬ್ಬರು ಕಮಾಂಡಿಂಗ್ ಆಫೀಸರ್ ಅಂತ ಹೇಳಿರ್ತಾರೆ. ಸೊ ಹೀ ವಿಲ್ ಬಿ ದ ಓವರ್ ಆಲ್ ಇನ್ ಚಾರ್ಜ್ ಆಫ್ ಅವರ್ ಕಂಪ್ಲೀಟ್ ಬಿಗ್ ಯೂನಿಟ್. ಅವರ ಪೂರ್ಣ ಆದೇಶದಂತೆ ನಾವು ಕೆಲಸ ಮಾಡ್ತಾ ಇರಬೇಕಾಗುತ್ತೆ.
1: ಹೀಗೆ ನೀವು 26 ವರ್ಷ ಸೇವೆ ಸಲ್ಲಿಸಿದ್ರಿ ಬೇರೆ ಬೇರೆ ಕಡೆಗಳಲ್ಲಿ, ಬಹಳ ಒಳ್ಳೆಯ ಅನುಭವವನ್ನ ನಿಮ್ಮ ಈ ಸೇವಾ ಅವಧಿ ನಿಮಗೆ ಕೊಡ್ತು. ಕೊನೆಗೆ ಸೇವೆಯಿಂದ ನಿರ್ಗಮಿಸಬೇಕು ಅನ್ನುವಂಥ ಒಂದು ನಿರ್ಧಾರ ಮಾಡಿ 26 ವರ್ಷದ ನಂತರದಲ್ಲಿ ನೀವು ಸೇವಾ ನಿವೃತ್ತಿಯನ್ನ ತೆಗೆದುಕೊಳ್ಬೇಕು ಅನ್ನೋ ಮನಸ್ಸು ಮಾಡಿದ್ರಿ. ಹೀಗೆ ಬಹಳ ಶಿಸ್ತಿನಿಂದ, ದಕ್ಷತೆಯಿಂದ, ಅದು ಭಾರತೀಯ ವಾಯುಸೇನೆಯಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅಲ್ಲಿಂದ ಹೊರಗೆ ಬರೋದು ಅಷ್ಟು ಸುಲಭ ಅಲ್ಲ. ಹಾಗೆ ಹೊರಗೆ ಬರುವಾಗ ಹೇಗಿತ್ತು ನಿಮ್ಮ ಮನಸ್ಥಿತಿ?
0: 26 ವರ್ಷ ಭಾರತೀಯ ವಾಯುಸೇನೆ ಕೆಲಸ ಮಾಡಿದ ನಂತರ ನಮ್ಮ ಮನಸ್ಸು ಪೂರ್ಣವಾಗಿ ಒಂದು ಡಿಫೆನ್ಸಿನ ಒಂದು ಸಿಸ್ಟಮ್ಗೆ ಟ್ಯೂನ್ ಆಗಿರುತ್ತೆ. ಸೊ ಮುಂದಿನ ನಮ್ಮ ಸಾಂಸಾರಿಕ ಜೀವನದ ದೃಷ್ಟಿಯಿಂದ ನಾನು ಭಾರತೀಯ ವಾಯುಸೇನೆಯನ್ನ ಸೇನೆಯಿಂದ ಸ್ವಯಂ ನಿವೃತ್ತಿ ಪಡೆದವರಾಗಿರ್ತೇನೆ. ಭಾರತ ಮನಸ್ಸಿನಿಂದಲೇ ಭಾರತೀಯ ವಾಯುಸೇನೆ ಬಿಟ್ಟು ಹೇಳುವಂತಹದ್ದನ್ನ ಈಗ ಹೇಳ್ತೀನಿ ನಾನು. ಯಾಕಂತ ಹೇಳಿದ್ರೆ ಈವನ್ ಟುಡೇ ಇವತ್ತೂ ಅಷ್ಟೇ, ನಮ್ಮನ್ನ ಭಾರತೀಯ ವಾಯುಸೇನೆಗೆ ಪುನಃ ಕರೆದ್ರೆ ಪುನಃ ನಮ್ಮನ್ನ ಇಫ್ ದಿ ಆಸ್ಕ್ ಮಿ ಟು ಜಾಯಿನ್ ಬ್ಯಾಕ್ ಐ ಆಮ್ ರೆಡಿ ಟು ಜಾಯಿನ್ ಬ್ಯಾಕ್ ಆತರ. ಯಾಕಂದ್ರೆ ನಮ್ಮ ದೇಶ ನಮ್ಮ ಮಾತೃಭೂಮಿ ಅತ್ಯಂತ ಶ್ರೇಷ್ಠ. ಸೊ ಅದಕ್ಕೆ ನಾವು ಯಾವಾಗಲೂ ತಲೆ ಬಾಗ್ತೀವಿ. ಆ ವಿಚಾರದಲ್ಲಿ ನನಗೆ ಇನ್ನೂ ಬಹಳ ಅಭಿಮಾನ ಇದೆ.
1: ಇನ್ನು ನಿಮ್ಮ ಸೇವೆಯಲ್ಲಿ ಸಾಕಷ್ಟು ಪದಕಗಳನ್ನ, ಪಾರಿತೋಷಕಗಳನ್ನ ನೀವು ಪಡಿತೀರಿ. ಅದು ನಿಮ್ಮ ಸೇವಾವಧಿ ಇಷ್ಟು ವರ್ಷ ಆದ್ಮೇಲೆ, ಅಥವಾ ನೀವು ಮರುಭೂಮಿಯಲ್ಲಿ ಕೆಲಸ ಮಾಡಿದ್ರಿ, ಅಥವಾ ಕಾರ್ಗಿಲ್ ಅಂತ ಬಹಳ ಕಠಿಣ ಪ್ರದೇಶಗಳಲ್ಲಿ ಕೆಲಸ ಮಾಡಿದ್ರು, ಅದು ಸಿಯಾಚಿನ್ ಆಗಿರ್ಬಹುದು, ಕಾರ್ಗಿಲ್ ಆಗಿರ್ಬಹುದು, ಲಡಾಖ್ ಆಗಿರ್ಬಹುದು, ಇಂಥ ಕಡೆ ಕೆಲಸ ಮಾಡಿದಾಗ ಅದಕ್ಕೆಲ್ಲ ನಿಮಗೆ ಭಾರತೀಯ ವಾಯುಸೇನೆ ಒಂದು ಪ್ರೋತ್ಸಾಹದಾಯಕವಾಗಿ ಪಾರಿತೋಷಕಗಳನ್ನ, ಪದಕಗಳನ್ನ ಕೊಡುತ್ತೆ, ಅವುಗಳ ಬಗ್ಗೆ ನೆನಪು ಮಾಡ್ಕೊಳ್ಳಿ.
0: ಅಂದ್ರೆ ಈ ನಮ್ಮ ಸೇನಾ ಸಿಸ್ಟಮ್ ಅಲ್ಲಿ, ಅಂದ್ರೆ ನಮ್ಮ ಡಿಫೆನ್ಸ್ ಫೋರ್ಸ್ ಅಲ್ಲಿ ಇರುವಂತಹ ಒಂದೊಂದು ಅವಾರ್ಡಿಂಗ್ ಸಿಸ್ಟಮ್ ಅಂತ ಹೇಳುವಂತಹದ್ದನ್ನ ನಾನು ಹೇಳ್ತೀನಿ. ಯಾಕಂದ್ರೆ ಅದು ಒಬ್ಬೊಬ್ಬರ ಒಂದು ಸಾಧನೆ. ಆ ಸಾಧನೆ ನಾವು ಅಂದ್ರೆ ಒಂದು ಪರ್ಫಾರ್ಮೆನ್ಸ್ ಸರಿಯಾಗಿ ಮಾಡ್ಕೊಂಡು ಸ್ಯಾಟಿಸ್ಫ್ಯಾಕ್ಟರಿ ಪರ್ಫಾರ್ಮೆನ್ಸ್ ಮಾಡಿದ್ರೇನೆ ಆ ಸಾಧನೆ ಮಾಡೋಕೆ ಸಾಧ್ಯ ಆಗುತ್ತೆ. ಒಂದು ಸುಮ್ಮನೆ ಸಮಯ ಕಳೆಯೋಕೆ ಕೂತ್ಕೊಂಡ್ರೆ ಆ ಥರ ಯಾವುದೇ ಸಾಧನೆ ಮಾಡೋಕೆ ಆಗಲ್ಲ. ಸೊ ಆ ದೃಷ್ಟಿಯಿಂದ ನಾವು ಈಗ ರಾಜಸ್ಥಾನ ಸೆಕ್ಟರ್ ಆ ಸಂದರ್ಭಗಳಲ್ಲಿ, ಅಂದರೆ ಒಂದು 30-40 ವರ್ಷಗಳ ಹಿಂದಿನ ವಿಚಾರಗಳಲ್ಲೆಲ್ಲ ಅದು ಮರುಭೂಮಿ ಥರ. ಸೊ ಅಲ್ಲಿ ಸೇವೆ ಮಾಡುವಂಥದ್ದು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡಿದ್ವಿ. ನಮಗೆ ಈಗಿನ ಥರ ಅನುಕೂಲ ವ್ಯವಸ್ಥೆ ಅಥವಾ ಆ ಥರದ ವ್ಯವಸ್ಥೆಗಳು ಇರಲಿಲ್ಲ. ಸೊ ಅಲ್ಲಿಯ ರಾಜಸ್ಥಾನ ಮರುಭೂಮಿ ಅಂತ ಹೇಳಿದ್ರೆ ಅಲ್ಲಿಯ ಉಷ್ಣತೆ 248 ಡಿಗ್ರಿ ಟೆಂಪರೇಚರ್ ನಾವು ಕೆಲಸ ಮಾಡಿದ್ವಿ. ನಮಗೆ ಈಗಿನ ಥರ ಅನುಕೂಲ ವ್ಯವಸ್ಥೆ ಅಥವಾ ಆ ತರದ ವ್ಯವಸ್ಥೆಗಳು ಇರಲಿಲ್ಲ.
1: ಇರಲಿಲ್ಲ.
0: ಸೊ ಆ ತರ ಎಲ್ಲ ಒಂದು ಕಷ್ಟ ಸನ್ನಿವೇಶ ಕೆಲಸ

0: ಕಾರಣ ನಮಗೆ ಅದಕ್ಕೊಂದು ಅಲ್ಲಿಗೆ ಒಂದು ಸಪರೇಟ್ ಮೆಡಲ್, ಮರುಸ್ಥಲ ಸೇವಾ ಮೆಡಲ್ ಹೇಳುವಂತಹದನ್ನ ಆ
1: ಕೊಡ್ತಾರೆ.
0: ಸಂದರ್ಭದಲ್ಲಿ ನಮಗೆ ಕೊಟ್ಟಿದ್ರು. ಯಾಕಂದ್ರೆ ಅಲ್ಲಿ ಆ ಒಂದು ಟಫ್ ಟೆರೈನ್ ಕೆಲಸ ಮಾಡುವಂತಹ ದೃಷ್ಟಿಯಿಂದ ಅದು ಸರ್ಕಾರ ಅಥವಾ ನಮ್ಮ ಸೇನೆ ನಮಗೆ ಗುರುತಿಸಿರುವಂತಹ ಒಂದು ಹಂತ. ಸೊ ಹಾಗೆ ಮತ್ತೆ ಆಮೇಲೆ ಅದ ನಂತರ ಸರ್ವಿಸ್ ಆದ ನಂತರ 20 ಇಯರ್ಸ್ ಲಾಂಗ್ ಸರ್ವಿಸ್ ಮೆಡಲ್ ಕೊಡ್ತಾರೆ, ಮತ್ತೆ 28 ಇಯರ್ಸ್ ಸರ್ವಿಸ್ ಇನ್ನೊಂದು ಸರ್ವಿಸ್. ಆ ತರ ಸರ್ವಿಸ್ ಅಲ್ಲಿ ಕ್ಲಿಯರ್ ರೆಕಾರ್ಡ್ ಇರಬೇಕಾಗುತ್ತೆ. ಸುಮ್ಮನೆ ಸರ್ವಿಸ್ ಅಂತ ಹೇಳಿ ಮಾಡಿದ್ರೆ ಆಗಲ್ಲ. ನಮ್ಮ ಪರ್ಫಾರ್ಮೆನ್ಸ್ ಇಲ್ಲದ್ರೆ ದೇ ವಿಲ್ ಡಿಮೋಟಸ್, ನಮ್ಮನ್ನ ಆ ಹುದ್ದೆಯಿಂದ ಕೆಳಗಿಳಿಸುವಂತ ಅವಕಾಶ ಇರುತ್ತೆ.
1: ಅಂದ್ರೆ ಒಬ್ಬ ಸೈನಿಕ ಸದಾ ಸದೃಢನಾಗೇ ಇರಬೇಕು, ಮತ್ತೆ ಅದು ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿರ್ಬೋದು.
0: ದೈಹಿಕ ಮಾನಸಿಕವಾಗಿ ಸನ್ನದ್ಧನಾಗಿದ್ದರೇನೆ ಅವನು
1: ಸೈನಿಕ
0: ಕೆಲಸ ಮಾಡೋಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಈ ಭಾರತೀಯ ವಾಯುಸೇನೆ ಅಥವಾ ನೌಕಾದಳ ಅಥವಾ ಭಾರತೀಯ ಸೇನೆಗೆ ಸೇರ್ಕೊಂಡ್ರೆ ಅವ್ರಿಗೆ ಕೆಲವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ರೆಸ್ಟ್ರಿಕ್ಷನ್ ಇರುತ್ತೆ. ಸೊ ಸಿವಿಲಿಯನ್ಸ್ ಅಂದ್ರೆ ಹೊರಗಿನ ನಾಗರಿಕವರಿಗೂ ಅವರಿಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಆರ್ಟಿಕಲ್ 33 ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ದೇರ್ ಆರ್ ಸಮ್ ಸರ್ಟನ್ ರೆಸ್ಟ್ರಿಕ್ಷನ್ಸ್ ಇಂಪೋಸ್ಡ್ ಅಪಾನ್ ದ ಡಿಫೆನ್ಸ್
1: ಪರ್ಸನಲ್.
0: ಸೊ ಅದನ್ನು ನಾವು ಪಾಲಿಸಬೇಕಾಗುತ್ತೆ. ಅದು ನಮಗಿರುವಂತ ಒಂದು ಅಡಿಷನಲ್ ಜವಾಬ್ದಾರಿ ಅಂತ ಹೇಳಕ್ ಇಷ್ಟಪಡ್ತೀವಿ.
1: ಅಂದ್ರೆ ನೀವು ಅಲ್ಲಿ ಏನು ಕಳೆದುಕೊಳ್ಳೋದಿಲ್ಲ, ಆದ್ರೆ ಪಡ್ಕೊಂಡಿರ್ತೀವಿ.
0: ಹೌದು, ಪಡ್ಕೊಂಡಿರ್ತೀವಿ. ಅದು ನಾವು ದೇಶಕ್ಕೆ ಕೊಡುವಂತ ಒಂದು ಕೊಡುಗೆ ಅಂತ ಹೇಳುವಂಥದ್ದನ್ನು ಇಷ್ಟಪಡ್ತೀವಿ. ಯಾಕಂದ್ರೆ ಸಿ ಡಿಫೆನ್ಸ್ ಫೋರ್ಸಸ್ ಇಸ್ ದ ಒನ್ ಇನ್ ವಿಚ್ ವಿ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಅವರ್ ಲೈಫ್ ಟು ದ ನೇಷನ್. ಅದು ಸ್ಪೆಷಾಲಿಟಿ ಆಫ್ ದ ಡಿಫೆನ್ಸ್ ಫೋರ್ಸಸ್.
1: ನಿಮ್ಮ ಈ ದೀರ್ಘ ಸೇವಾವಧಿಯಲ್ಲಿ ನೀವು ಉನ್ನತ ಅಧಿಕಾರಿಗಳನ್ನು ಯಾರನ್ನಾದರೂ ನೋಡ್ಲಿಕ್ಕೆ ಸಾಧ್ಯ ಆಗಿತ್ತಾ, ಭಾರತೀಯ ವಾಯುಸೇನೆಯವ್ರನ್ನ?
0: ಹೌದು, ನಾವು ನೋಡಿದ್ವಿ. ಅಂದ್ರೆ ಸ್ವಾಭಾವಿಕವಾಗಿ ಅವರು ನಮ್ಮ ನಮ್ಮ ವಾಯುಸೇನೆಗಳಿಗೆ ಬರ್ತಾರೆ, ನಮ್ಮನ್ನು ಪರಿಶೀಲನೆ ಮಾಡ್ತಾರೆ, ನಮ್ಮ ಇಂಟ್ರಾಕ್ಷನ್ ಇದೆ. ನಮ್ಮಲ್ಲಿ ವೆಲ್ಫೇರ್ ಸಿಸ್ಟಮ್ ಅಂತ ಹೇಳಿದೆ. ವೆರಿ ಚೀಫ್ ಆಫ್ ಏರ್ ಸ್ಟಾಫ್ ಇರ್ಬೋದು ಅಥವಾ ಬೇರೆ ಯಾರಾದರೂ ಇರ್ಬೋದು, ಅವ್ರು ಬಂದು ನಮ್ಮ ಹತ್ರ ಇಂಟ್ರಾಕ್ಷನ್ ಮಾಡ್ತಾರೆ, ನಮ್ಮನ್ನು ಭೇಟಿ ಆಗ್ತಾರೆ, ನಮ್ಮನ್ನು ಮಾತಾಡಿಸ್ತಾರೆ. ಬಿಕಾಸ್ ವಿ ಆರ್ ಆಲ್ ಫ್ರಮ್ ದ ಒನ್ ಸಿಂಗಲ್ ಫ್ಯಾಮಿಲಿ. ರ್ಯಾಂಕ್ ಸ್ಟ್ರಕ್ಚರ್ ಇರುತ್ತೆ, ನಮ್ಮ ನಮ್ಮ ಜವಾಬ್ದಾರಿ ಇರುತ್ತೆ, ನಮ್ಮ ಹುದ್ದೆ ಇರುತ್ತೆ, ನಮ್ಮ ಅದು ಯಾವ ಏನಿದ್ರು ನಾವೆಲ್ಲ ಕಮ್ಸಂಡ್ ಸಿಂಗಲ್ ಫ್ಯಾಮಿಲಿ. ಆಸ್ ಎ ಕ್ಲೋಸ್ ನಿಟ್ ಫ್ಯಾಮಿಲಿ ನಾವು, ಹೌದು, ಆಸ್ ಎ ಕ್ಲೋಸ್ ನಿಟ್ ಫ್ಯಾಮಿಲಿ ವಿ ವರ್ಕ್. ದ ಅಲ್ಟಿಮೇಟ್ ಏಮ್ ಇಸ್ ಟು ಪ್ರೊಟೆಕ್ಟ್ ದ ನೇಷನ್ ಅಂತ ಹೇಳುವಂತ.
1: ಹೀಗೆ ನಿಮ್ಮ ಸೇವೆಯಲ್ಲಿ ನಿಮ್ಗೆ ಸ್ವಾತಂತ್ರ್ಯ ದಿನದ ಮೆಡಲ್ ಕೂಡ ಸಿಕ್ತು.
0: ಹೌದು, ಅದು ಸ್ವಾತಂತ್ರ್ಯ ದಿನ ಅಂತ ಹೇಳಿದ್ರೆ, ನಮ್ಮ ಭಾರತ ಸ್ವಾತಂತ್ರ್ಯ ಸಿಕ್ಕಿ 50 ವರ್ಷ ಆದಾಗ ಆ ಸಂದರ್ಭದಲ್ಲಿ ಯಾರೆಲ್ಲ ಭಾರತೀಯ
1: ಸೇನೆ
0: ಸಶಸ್ತ್ರ ಸೇನೆಗಳಲ್ಲಿ ಕೆಲಸ ಮಾಡಿದವರಿಗೆ ಅವರಿಗೆ ಪಡೆದಿರುವಂತ ಒಂದು ಮೆಡಲ್ ಆಗಿರುತ್ತೆ. ಅದು ಇಂಡಿಪೆಂಡೆನ್ಸ್ ಡೇ ಮೆಡಲ್ ಅಂತ ಹೇಳುವಂತದನ್ನ ಹೇಳ್ತೀವಿ ನಾವು. ಅದು ಆ ಸಂದರ್ಭದಲ್ಲಿ ಸಶಕ್ತರಾಗಿ ಯಾರು ಕೆಲಸ ಮಾಡಿದವರು ಭಾರತೀಯ ವಾಯುಸೇನೆಯಲ್ಲಿದ್ದರು ಅವರಿಗೆ ಕೊಟ್ಟಿರುವಂತ ಮೆಡಲ್ ಆಗಿತ್ತು.
1: ಈ ಹೊತ್ತಿನಲ್ಲಿ ನಿಂತು ಹಿಂದೆ ನೋಡಿದಾಗ ನಿಮ್ಮ ಜೀವನದ ಬಗ್ಗೆ ನಿಮಗೆ ಏನನ್ನಿಸ್ತಾ ಇದೆ?
0: ನನಗೆ ನಾನೊಂದು ಭಾರತೀಯ ವಾಯುಸೇನೆಗೆ ಸೇರಿ ಭಾರತ ಮಾತೆಗೆ ಒಂದು ಸೇವೆ ಸಲ್ಲಿಸುವಂತ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅದು ನನ್ನ ಜೀವನದ ನನ್ನ ಒಂದು ತಾರುಣ್ಯದ ಪೂರ್ಣ ಅವಧಿಯನ್ನು ನಾವು ಭಾರತೀಯ ಸೇನೆಗಳಿಗೆ ಕೊಟ್ಟಿದ್ದೆ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಬಹಳ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಲೈಫ್ ಆಫ್ ಮೈ ಸರ್ ಅಂತ ಹೇಳುವಂಥದ್ದನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟ.
1: ಶ್ರೀಧರ್ ಭಟ್ ಅವರೇ, ಈಗ ನಿಮ್ಮ ಕುಟುಂಬದವರು ಶ್ರೀಮತಿಯವರಾದ ಸುಧಾ ಎಸ್ ಭಟ್ ಅವರು, ಮಗಳು ಡಾಕ್ಟರ್ ರಮ್ಯಾ, ಮಗ ಪ್ರವೀಣ್ ಈಗ ನಮ್ಮೊಂದಿಗೆ ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ.
2: ನಮ್ಮ ಮದುವೆಯ ಸಂದರ್ಭದಲ್ಲಿ ಇವರ ವೃತ್ತಿ ಜೀವನದ ಬಗ್ಗೆ ನಾನು ಅಷ್ಟೊಂದು ಆಳವಾಗಿ ಯೋಚಿಸಿರಲಿಲ್ಲ. ಆದರೆ ಕಾಲಾನಂತರದಲ್ಲಿ ಅದರ ಗಾಂಭೀರ್ಯದ ಅರಿವಾಯಿತು. ದೇಶದ ಗಡಿಗಳನ್ನು ಕಾಯುವಲ್ಲಿ ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟು ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುವ ವೀರ ಯೋಧನ ಪತ್ನಿ ಎಂದು ಬಹಳ ಹೆಮ್ಮೆಯಿಂದ ಹೇಳ ಬಯಸುತ್ತೇನೆ. ಸೇನೆಯಲ್ಲಿ ಕಲಿತ ಶಿಸ್ತು ಮತ್ತು ನಾಯಕತ್ವದ ಗುಣಗಳನ್ನು ಈಗಲೂ ಸಮಾಜದ ಅಭಿವೃದ್ಧಿಗೆ ಬಳಸಿಕೊಳ್ಳುತ್ತಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯುವ ಜನರಿಗೆ ದೇಶಭಕ್ತಿಯ ಪಾಠವನ್ನು ಹೇಳಿಕೊಡುತ್ತಾರೆ. ನಿವೃತ್ತಿಯ ನಂತರವೂ ಸಮಾಜದ ಒಳಿತಿಗಾಗಿ ಶ್ರಮಿಸುವ ನಿವೃತ್ತ ಸೇನಾನಿಗಳು ನಮ್ಮ ರಾಷ್ಟ್ರದ ಹೆಮ್ಮೆ. ಇವರ ಸೈನಿಕ ಜೀವನ ಈಗಿನ ಯುವ ಜನಾಂಗಕ್ಕೆ ಮಾದರಿಯಾಗಲೆಂದು ನನ್ನ ಹಾರೈಕೆ. ನಮ್ಮ ಜೀವನದ ಪಯಣಕ್ಕೆ ದೋಣಿಯಾಗಿ ನಿಂತ ನಮ್ಮ ಕುಟುಂಬ ವರ್ಗದವರಿಗೆ, ಭಾರತೀಯ ವಾಯುಪಡೆಗೆ ಮತ್ತು ಭಗವಂತನಿಗೆ ನಾನು ಸದಾ ಕೃತಜ್ಞಳಾಗಿರುತ್ತೇನೆ.
3: ನನ್ನ ತಂದೆಯ 26 ವರ್ಷಗಳ ವಾಯುಸೇನೆಯ ಸೇವೆಯ ಬಗ್ಗೆ ನಮ್ಮ ಕುಟುಂಬ ಯಾವಾಗಲೂ ಹೆಮ್ಮೆ ಪಡುತ್ತದೆ ಮತ್ತು ಅವರಿಗೆ ಸದಾ ಕೃತಜ್ಞರಾಗಿರುತ್ತೇವೆ. ಆದರೆ ವಾಯುಸೇನೆ ಅಧಿಕಾರಿಯ ಮಗನಾಗಿ ಬೆಳೆದದ್ದು ಕೇವಲ ಅವರ ಜೀವನ ಮಾತ್ರ ರೂಪಿಸಲಿಲ್ಲ, ಅದು ನಮ್ಮ ಬದುಕನ್ನೇ ಬದಲಾಯಿಸಿತು. ಅದು ನಮಗೆ ಶಿಷ್ಟುಬದ್ಧ ಜೀವನವನ್ನು ಕಲಿಸಿಕೊಟ್ಟ ಒಂದು ವಿಶಿಷ್ಟ ವಾತಾವರಣವಾಗಿತ್ತು. ಅದರ ಜೊತೆಗೆ ನಮಗೆ ಸೆಂಟ್ರಲ್ ಸ್ಕೂಲಿನಲ್ಲಿ ಕಲಿಯುವ ಅದ್ಭುತ ಅವಕಾಶ ಸಿಕ್ಕಿತು. ಆ ತರಗತಿಗಳಲ್ಲಿ ನಾವು ಯಾವುದೇ ಒಂದು ಚೌಕಟ್ಟಿಗೆ ಸೀಮಿತವಾಗದೆ ದೇಶದ ಎಲ್ಲ ಕಡೆ ವಿದ್ಯಾರ್ಥಿಗಳ ಗುಂಪಿನೊಂದಿಗೆ ಒಟ್ಟಿಗೆ ಬೆಳೆದೆವು. ವಿಭಿನ್ನ ದೃಷ್ಟಿಕೋನಗಳನ್ನು ಗೌರವಿಸುವುದನ್ನು ನಾವು ಅಲ್ಲಿ ಕಲಿತೆವು. ಕೇವಲ ನಮಗೆ ಸಿಕ್ಕಿದ ಸಂಸ್ಕಾರ ಅಷ್ಟೇ ಅಲ್ಲದೆ ನಮ್ಮ ಈ ಕುಟುಂಬವು ವಾಯುಸೇನೆಯ ಸಂಸ್ಥೆಗೆ ಕೃತಜ್ಞರಾಗಿರಲು ಮತ್ತೊಂದು ಕಾರಣವಾಗಿದೆ. ನಮ್ಮ ಪ್ರತಿಯೊಂದು ಅಗತ್ಯದಲ್ಲೂ ವಾಯುಸೇನೆಯು ಒಂದು ಭದ್ರವಾದ ಬೆಂಬಲವಾಗಿ ನಮ್ಮ ಹಿಂದೆ ನಿಂತಿದೆ. ಪ್ರತಿ ಹಂತದಲ್ಲೂ ನಮಗೆ ರಕ್ಷಣೆ ಮತ್ತು ಧೈರ್ಯವನ್ನು ನೀಡಿದೆ. ಇದರೊಂದಿಗೆ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಇಡೀ ಕುಟುಂಬಕ್ಕೆ ಧೈರ್ಯ ತುಂಬುತ್ತಾ ನಮಗೆ ಗಟ್ಟಿಯಾಗಿ ಬೆಂಬಲವಾಗಿ ನಿಂತ ನನ್ನ ತಾಯಿಗೂ ನಾನು ಧನ್ಯವಾದ ಹೇಳಲು ಬಯಸುತ್ತೇನೆ. ತಂದೆಯ ಸೇವೆ, ತ್ಯಾಗ ಮತ್ತು ನಮಗೆ ಕಲಿಸಿಕೊಟ್ಟ ಜೀವನದ ಪಾಠಕ್ಕೆ ಧನ್ಯವಾದಗಳು.
4: ನನ್ನ ತಂದೆ ಬೆಳಗ್ಗೆ 7:30 ನನ್ನನ್ನು ಮತ್ತು ನನ್ನ ತಮ್ಮನನ್ನು ಸ್ಕೂಟರ್ನಲ್ಲಿ ಶಾಲೆಗೆ ಬಿಡಲು ಹೋಗುತ್ತಿದ್ದ ಆ ದಿನಗಳನ್ನು ನಾನು ಎಂದಿಗೂ ಮರೆಯಲಾರೆ. ನಾವು ಹೀಗೆ ಒಂದು ದಿನ ಹೋಗುವಾಗ ದಾರಿಯಲ್ಲಿ ಪೆರೇಡ್ ಮಾಡುತ್ತಾ ಏರ್ಫೋರ್ಸ್ ಟ್ರೇನೀಸಿಂದ ಒಂದು ಗುಂಪು ಸಿಕ್ಕಿತು. ಅವರು ಯೂನಿಫಾರ್ಮ್ನಲ್ಲಿ ಇದ್ದ ನನ್ನ ತಂದೆಯನ್ನು ನೋಡಿ ತಕ್ಷಣ ಇಡೀ ಗುಂಪು ಒಟ್ಟಿಗೆ ನಿಂತು ಗೌರವಪೂರ್ವಕವಾಗಿ ಸೆಲ್ಯೂಟ್ ಹೊಡೆಯಿತು. ಅವರು ನನ್ನ ತಂದೆಯ ಯೂನಿಫಾರ್ಮ್ಗೆ ನೀಡಿದ ಆ ಗೌರವವನ್ನು ನೋಡಿ ನನಗೆ ಮೈ ಜುಮ್ಮೆಂದಿತ್ತು. ಅವರ ಜೀವನವು ಶಿಸ್ತು, ಪರಿಶ್ರಮ ಮತ್ತು ಸಮಯ ಪ್ರಜ್ಞೆಗೆ ಕಟ್ಟುಬಿದ್ದಿದೆ. ನಮಗೆ ಬೆಳೆಯುವಾಗ ದೇಶಭಕ್ತಿ ಅನ್ನೋದು ಬರೀ ಮಾತಾಗಿರಲಿಲ್ಲ, ಅದು ನಮ್ಮ ದೈನಂದಿನ ಜೀವನದ ಭಾಗವಾಗಿತ್ತು. ಅಷ್ಟೇ ಯಾಕೆ, ನಾವು ಫ್ಯಾಮಿಲಿ ಜೊತೆ ನೋಡುವ ಸಿನಿಮಾಗಳು ಹೆಚ್ಚಾಗಿ ದೇಶಭಕ್ತಿಯದ್ದೇ ಆಗಿರುತ್ತದೆ. ಪ್ರತಿ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನದಂದು ನಾವೆಲ್ಲರೂ ಬೆಳಗ್ಗೆ 7-8 ಗಂಟೆಗೆ ಧ್ವಜಾರೋಹಣ ನೋಡಲು ಹೆಮ್ಮೆಯಿಂದ ಹೋಗುತ್ತೇವೆ.
1: ಶ್ರೀಧರ್ ಭಟ್ ಅವರೇ, ನಿಮ್ಮ ಕುಟುಂಬದವರು ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದರು. ನಿಮ್ಮ ಮನೆಯವರು, ಮಗಳು, ಮಗ ಎಲ್ಲರೂ ಕೂಡ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತಾ,
5: ಭಾರತೀಯ ವಾಯುಸೇನೆ ಅನ್ನೋದು, ಅದು ನೀವು ಈಗಾಗಲೇ ಹೇಳಿದ್ವಿ, ನನ್ನ ಪೂರ್ತಿ ಯುವ ಅವಧಿಯನ್ನು ನಾನು ಸೇನೆಗೆ ಕೊಟ್ಟೆ ಅಂತ. ಹಾಗೆ ಇವತ್ತಿನ ಸೇನೆಗೆ ಯುವಜನರ ಅವಶ್ಯಕತೆ ಇದೆ, ಏನು ಹೇಳೋದಕ್ಕೆ ಬಯಸ್ತೀರಿ?
0: ಈಗಿನ ಯುವಜನರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳ್ಬಿಟ್ರೆ, ಅವಕಾಶ ಸಿಕ್ಕಿದಾಗ ಎಲ್ಲರೂ ನಮ್ಮ ಭಾರತ ಮಾತೆ ಸೇವೆಗೆ, ಅಂದರೆ ಸಶಸ್ತ್ರ ಪಡೆಗಳಿಗೆ ಸೇರಿ ಕೆಲಸ ಮಾಡುವ ಅವಕಾಶ ಸಿಕ್ಕಿದ್ರೆ ಅವ್ರಿಗೆ ಕೆಲಸ ಮಾಡಬೇಕು ಹೇಳುವಂತ ನಾನು ಹೇಳ್ತೀನಿ. ಅದರಿಂದ ನಮಗೇನಂತ ಹೇಳಿದ್ರೆ, ನಮಗೊಂದು ದೈಹಿಕವಾಗಿ ಮಾನಸಿಕವಾಗಿ ನಾವು ಯಾವಾಗಲೂ ಸನ್ನದ್ಧರಾಗಿರ್ತೀವಿ. ನಮಗೆ ಒಂದು ಶಿಸ್ತುಬದ್ಧ ಜೀವನ ಮಾಡಿಸೋಕೊಂದು ಅವಕಾಶ ಇರುತ್ತೆ, ಮತ್ತು ಒಂದು ರಿಸಲ್ಟ್ ಓರಿಯೆಂಟೆಡ್ ಕೆಲಸ ಮಾಡಿ ನಾವು ಮುಂದೆ ಬರಬೇಕು ಹೇಳುವಂಥ ಒಂದು ಭಾವನೆ ನಮ್ಮಲ್ಲಿ ಬೆಳೆಯುತ್ತೆ. ಒಂದು ಒಳ್ಳೆಯ ಪ್ರಜೆಯಾಗಿ ಈ ದೇಶಕ್ಕೆ ನಾವು ಒಂದು ಕೊಡುಗೆ ಕೊಡಬೇಕು. ನಾವು ದೇಶಕ್ಕೆ ಏನು ಕೊಟ್ಟಿದ್ದೀವಿ, ದೇಶ ನಮಗೆ ಏನು ಕೊಟ್ಟಿದೆ ಹೇಳುವಂಥದ್ದು ಹೆಚ್ಚಾಗಿ ನಾವು ವಾಟ್ ಡಿಡ್ ವಿ ಗಿವ್ ಬ್ಯಾಕ್ ಟು ನೇಷನ್, ದ್ಯಾಟ್ಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಾಟ್ ವಿ ಟೇಕ್ ಫ್ರಮ್ ದ ನೇಷನ್ ಹೇಳುವಂಥದ್ದನ್ನು ಒಂದು ಅರ್ಥ ಮಾಡ್ಕೋಬೇಕಿದ್ರೆ ನಾವು ಸೇನೆಗಳಿಗೆ ಸೇರಿಕೊಳ್ಬೇಕು ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಈಗ ಯುವ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ.
5: ತುಂಬ ಸಂತೋಷ ಶ್ರೀಧರ್ ಭಟ್ ಅವರೇ. ಕಾಸರಗೋಡಿಂದ ಕಾರ್ಗಿಲ್ ತನಕ ನಿಮ್ಮ ಈ ಜೀವನ ಏನಿದೆ, ನಿಮ್ಮ ಒಂದು ಪಯಣ ಏನಿದೆ, ಒಬ್ಬ ವಾರಂಟ್ ಆಫೀಸರ್ ಆಗಿ ಭಾರತೀಯ ಸೇನೆಯ ಒಬ್ಬ ಯೋಧನಾಗಿ ಕಾಸರಗೋಡಿಂದ ಕಾರ್ಗಿಲ್ ತನಕ ನೀವು ಪಯಣ ಮಾಡಿದ್ರಿ. ಭಾರತದ ಅನೇಕ ಪ್ರಮುಖ ವಾಯುನೆಲೆಗಳಲ್ಲಿ ಸುಮಾರು 26 ವರ್ಷಗಳ ಸುದೀರ್ಘ ಸೇವೆಯನ್ನ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಕ್ತು. ನಿಮ್ಮ ಅಪೂರ್ವವಾದ ಅನುಭವವನ್ನ ಇವತ್ತು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಎಲ್ಲ ಶ್ರೋತೃಗಳ ಪರವಾಗಿ ಧನ್ಯವಾದಗಳು.
1: ಜೈ ಹಿಂದ್ ಸರ್.
0: ಜೈ ಹಿಂದ್.
6: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ವಾಯುಸೇನೆಯ ನಿವೃತ್ತ ವಾರಂಟ್ ಆಫೀಸರ್ ಶ್ರೀಧರ್ ಭಟ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಸೈನಿಕ ಚಿತ್ರದ ಹಾಡು ಪ್ರಸಾರ ಆಯಿತು. ಭಾಷಾ ಗುಲಾಂ ಅವರ ರಚನೆಗೆ ದೇವ ಅವರ ಸಂಗೀತವಿತ್ತು. ಈಗ ಕೇಳಿ ಹಗಲು ವೇಷ ಚಿತ್ರದ ಹಾಡನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಬರಗೂರು ರಾಮಚಂದ್ರಪ್ಪ ಅವರ ರಚನೆ ಇದು. ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಮುಂದಿನ ಎರಡು ತಿಂಗಳು ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಸಚಿವ ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ, ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ ಕೇಂದ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ. ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ, ಬೆಸ್ಕಾಂ ಸ್ಪಷ್ಟನೆ. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳು ಡೆಡ್ ಸ್ಟೋರೇಜ್ ಹಂತ ತಲುಪಿದ್ದರೂ ಎರಡು ತಿಂಗಳು ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ ಎಂದು ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಮಳೆಯಾಗದಿದ್ದರೆ ಸಂಕಷ್ಟ ಎದುರಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ, ಬೆಳೆ ನಾಶದಿಂದಾಗಿ ಜನರ ಮೇಲಾಗುತ್ತಿರುವ ಪರಿಣಾಮಗಳ ಬಗ್ಗೆ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನೆ ನಡೆಸಲಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ.
1: ವರದಿ ಕೊಡ್ತೀವಿ. ಈ ರೀತಿ ಆಗಿದೆ, ಈಗಾಗಲೇ ಬಿತ್ತಿದ್ರು ಕೆಲವರು, ಅವ್ರ ಬೆಳೆ ನಷ್ಟ ಆಗಿದೆ, ನಾಶ ಆಗಿದೆ. ಇದು ಕೇವಲ ಹಾವೇರಿಯಲ್ಲ, ಇಡೀ ರಾಜ್ಯದಲ್ಲಿ ಕೂಡ ಈ ರೀತಿ ಆಗಿದೆ. ಸರ್ಕಾರದ ಗಮನಕ್ಕೆ ತರ್ತೀವಿ, ಹಾವೇರಿಯಲ್ಲಿ ಏನಾಗಿದೆ, ಧಾರವಾಡದಲ್ಲಿ ಏನಾಗಿದೆ, ಬೆಳಗಾವಿಯಲ್ಲಿ ಏನಾಗಿದೆ, ಅದ್ರ ಬಗ್ಗೆ ಸರ್ಕಾರ ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಈಗ ಕುಡಿಲಿಕ್ಕೆ ಮಾತ್ರ ಬಿಡ್ತಾ ಇದಾರೆ ಭದ್ರಾವತಿಯಿಂದಾರೆ, ಸೊ ಇನ್ನು ಬಹಳಷ್ಟು ಬರಬೇಕಾದ ಬಂದಾಗ ಸ್ವಲ್ಪ ಪರಿಹಾರ ಆಗ್ತದೆ. ಸದ್ಯಕ್ಕೆ 500 ಬಿಡ್ತಾ ಇದಾರೆ ಅಷ್ಟೇ, 500 ಕ್ಯೂಸೆಕ್. ಇನ್ನು 2 ತಿಂಗಳವರೆಗೆ ಕುಡಿಯುವ ನೀರಿಗೆ ಸಾಕಾಗುವಷ್ಟು ನೀರು.

0: ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಅವಕಾಶ ಸಿಗುವುದು ತಡವಾಗಲಿದೆ. ಹಾವೇರಿಯಲ್ಲಿ ಮೊದಲಿಗೆ ಜಿಲ್ಲೆಯ ಎಲ್ಲಾ ಶಾಸಕರ ಸಹಯೋಗದಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
1: ಸೂಪರ್ ಎಲ್ ನಿನೊ 2026ರಲ್ಲಿ ಬರಗಾಲದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹೋದ ತಿಂಗಳು ನಾನು ಮೋಡ ಬಿತ್ತನೆ ಪರ್ಮಿಷನ್ಗೆ ಡಿಜಿಸಿಐಯಿಂದ ಅದಕ್ಕೆ ಪರ್ಮಿಷನ್ ಬೇಕು, ಅದಕ್ಕೆ ಅಪ್ಲೈ ಮಾಡಿ ಸರ್ಕಾರದಿಂದ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೆ. ಅವರು ಅದಕ್ಕೆ ಸಕಾರಾತ್ಮಕ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆಲ್ಲ ಟೆಂಡರ್ ಗಿಂಡರ್ ಪ್ರೊಸೆಸ್ ಲೇಟ್ ಆಗುತ್ತೆ. ನಮ್ಮ ಹಾವೇರಿ ಜಿಲ್ಲೆಗೆ ನಾವು ಮಂಗಳವಾರದಿಂದನೇ ನಾವು ಮೋಡ ಬಿತ್ತನೆಯನ್ನು ಶುರು ಮಾಡ್ತೀವಿ. ಮೆಟ್ರಾಲಜಿಸ್ಟ್ ಎಲ್ಲ ತಿಳ್ಕೊಂಡು ಒಂದು 2-3 ದಿವಸದವರೆಗೆ ನಾವು ಮೋಡ ಬಿತ್ತನೆಯನ್ನು ಹಾವೇರಿ ಜಿಲ್ಲೆಗೆ ಎಲ್ಲ 6 ಶಾಸಕರು ಸೇರಿ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ನಮಗೆ ಹೇಳಬೇಕು.
0: ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಎಸ್ಐಆರ್ ಪ್ರಕ್ರಿಯೆ ನಿಯಮ ಪ್ರಕಾರ ನಡೆಯುತ್ತಿಲ್ಲ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತೊಂದು ಸಮಾನಾಂತರ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತುರ್ತು ಮಧ್ಯಪ್ರವೇಶ ಮಾಡುವಂತೆ ಆಗ್ರಹಿಸಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುವ ಬದಲು ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ ನಡೆಸಿದರೆ ಅರ್ಹರಲ್ಲದ ವ್ಯಕ್ತಿಗಳು, ಅಕ್ರಮ ವಲಸಿಗರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವ ಅಪಾಯವಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಭೂಮಿ, ವಸತಿ, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಉದ್ಯೋಗ ಮೀಸಲಾತಿ ಸೇರಿದಂತೆ ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಜನಾಗ್ರಹ ಸಮಾವೇಶಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿದ ಅವರು, ಸಾಧ್ಯವಾದರೆ ಸಭೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಆಹ್ವಾನಿಸುವುದಾಗಿ ತಿಳಿಸಿದ್ದಾರೆ. ಪರಿಶಿಷ್ಟರ ಹಕ್ಕೊತ್ತಾಯವನ್ನು ಗಂಭೀರವಾಗಿ ಪರಿಗಣಿಸಿ ಕಂದಾಯ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುವುದಾಗಿ ಹೇಳಿದ್ದಾರೆ. ರಾಜ್ಯಕ್ಕೆ 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 2025-26ನೇ ಸಾಲಿನಲ್ಲಿ ಬಾಕಿ ಇರುವ 2,186 ಕೋಟಿ ರೂಪಾಯಿಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಒತ್ತಾಯಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಟೀಯ ಸಮಾವೇಶದಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಜನರಿಗೆ ನೀರು ಪೂರೈಕೆ ರಾಜ್ಯದ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ ಸಕಾಲದಲ್ಲಿ ಹಣ ಬಿಡುಗಡೆ ಮಾಡದಿದ್ದರೆ ಕುಡಿಯುವ ನೀರು ಪೂರೈಕೆಗೂ ತೊಡಕಾಗಲಿದ್ದು, ಕೂಡಲೇ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಬಾಕಿ ಇರುವ 2,186 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಜುಲೈ 1ರಿಂದ ಆರಂಭಗೊಂಡಿರುವ ಗೃಹಜ್ಯೋತಿ ಯೋಜನೆಯ ಮಾಹಿತಿ ಸಂಗ್ರಹಕ್ಕೆ ಸಂಬಂಧಿಸಿದಂತೆ ಫಲಾನುಭವಿಯ ಪ್ರವರ್ಗ ಕುರಿತು ಕೇಳಿರುವ ಮಾಹಿತಿ ಕಡ್ಡಾಯವಲ್ಲ ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಜಾತಿ ಪ್ರಮಾಣಕ್ಕೆ ಸಂಬಂಧಿಸಿದ ಮಾಹಿತಿ ಕೇವಲ ಐಚ್ಛಿಕವಾಗಿದೆ ಎಂದು ಬೆಸ್ಕಾಂ ತಿಳಿಸಿದೆ. ಫಲಾನುಭವಿಗಳಿಗೆ ಜಾತಿ ಮಾಹಿತಿ ನೀಡಲು ಇಷ್ಟವಿಲ್ಲದಿದ್ದರೆ ಮೊಬೈಲ್ ಅಪ್ಲಿಕೇಶನ್ನಲ್ಲಿರುವ ಮಾಹಿತಿ ನೀಡಲು ನಿರಾಕರಣೆ ಎಂಬ ಆಯ್ಕೆಯನ್ನು ನಮೂದಿಸಲು ಸಿಬ್ಬಂದಿಗೆ ಸೂಚನೆ ನೀಡಲಾಗಿದೆ. ರಾಜ್ಯವನ್ನು ದೇಶದ ಪ್ರಮುಖ ಪ್ರವಾಸೋದ್ಯಮ ತಾಣವನ್ನಾಗಿ ರೂಪಿಸುವ ನಿಟ್ಟನಲ್ಲಿ ಕರಾವಳಿ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2026 ರೂಪಿಸಲಾಗುತ್ತಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಬೀಚ್ ಪ್ರವಾಸೋದ್ಯಮ ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಬ್ಲೂ ಫ್ಲಾಗ್ ಬೀಚ್ಗಳ ಅಭಿವೃದ್ಧಿ, ಸ್ವಚ್ಛತೆ, ಜಲಕ್ರೀಡೆಗಳು, ಸಾಹಸ ಚಟುವಟಿಕೆಗಳನ್ನು ನೂತನ ನೀತಿಯಲ್ಲಿ ಸೇರಿಸಲಾಗುವುದು ಎಂದು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಅವರನ್ನು ಬೆಂಗಳೂರಿನಲ್ಲಿಂದು ಗ್ಲೋಬಲ್ ಚೆಸ್ ಲೀಗ್ ನಿಯೋಗ ಭೇಟಿ ಮಾಡಿ ಚರ್ಚೆ ನಡೆಸಿದೆ.

ಗ್ಲೋಬಲ್ ಚೆಸ್ ಲೀಗ್ನ ನಾಲ್ಕನೇ ಆವೃತ್ತಿಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲು ಉತ್ಸುಕತೆ ವ್ಯಕ್ತಪಡಿಸಿದ ನಿಯೋಗವು ಈ ಸಂಬಂಧ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಕಾರವನ್ನು ಕೋರಿದೆ. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಶ್ವಮಟ್ಟದ ಕ್ರೀಡಾಕೂಟಗಳಿಗೆ ಬೆಂಗಳೂರು ಆತಿಥ್ಯ ವಹಿಸುವ ಮೂಲಕ ರಾಜ್ಯದ ಕ್ರೀಡಾ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ. ಇಂತಹ ಪ್ರತಿಷ್ಠಿತ ಕಾರ್ಯಕ್ರಮಗಳಿಗೆ ಸರ್ಕಾರ ಅಗತ್ಯ ಸಹಕಾರ ನೀಡಲು ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಅಣೆಕಟ್ಟು ನೀರನ್ನು ನಂಬಿಕೊಂಡು ರೈತರು ಬೆಳೆಗಳನ್ನು ಬೆಳೆಯಬೇಡಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಡಿದ ಮನವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹೇಳಿಕೆಯು ರೈತ ಸಮುದಾಯವನ್ನು ನಿರಾಶೆಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಇಡೀ ದೇಶವೇ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸರ್ಕಾರ ರೈತರಲ್ಲಿ ಆತ್ಮವಿಶ್ವಾಸ ತುಂಬಬೇಕು ಎಂದು ಹೇಳಿದ್ದಾರೆ. ಸರ್ಕಾರ ಬರ ಪರಿಸ್ಥಿತಿ ಎದುರಿಸಲು ಜಿಲ್ಲಾಧಿಕಾರಿಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ ಎಂದು ದೂರಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಕೊರತೆಯಾದಲ್ಲಿ ಪರ್ಯಾಯ ಮಾರ್ಗಗಳನ್ನು ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಖುಷ್ಬೂ ಗೋಯಲ್ ಚೌಧರಿ ಹೇಳಿದ್ದಾರೆ. ವಿಜಯಪುರದಲ್ಲಿ ಆಯೋಜಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಮರ್ಪಕವಾಗಿ ಆಗದೇ ಇದ್ದರೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರಿದಿದೆ. ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇಲ್ಲಿಯವರೆಗೆ 468,681 ಗಣತಿ ನಮೂನೆ ಮತದಾರರಿಗೆ ವಿತರಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾ ಔದ್ರಾಮ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂದಿನ 2 ತಿಂಗಳು ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಸಚಿವ ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ. ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2,186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ ಕೇಂದ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ. ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ, ಬೆಸ್ಕಾಂ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ತವರಿನ ಸಿರಿ ಚಿತ್ರದ ಹಾಡಿನೊಂದಿಗೆ ಮಧು ಬಾಲಕೃಷ್ಣ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತರಾಸು ಅಂದರೆ ಕನ್ನಡ ಹೋರಾಟ, ಐತಿಹಾಸಿಕ ಕಾದಂಬರಿ, ಚಿತ್ರದುರ್ಗ, ಸಂಗೀತ, ಸಾಹಿತ್ಯ ಎಲ್ಲವೂ. ಕನ್ನಡ ಸಂಸ್ಕೃತಿಯಲ್ಲಿ ತ ರಾ ಸು ಈ ಮೂರು ಅಕ್ಷರಗಳಿಗೆ ಬಹಳ ವಿಶಿಷ್ಟ ಸ್ಥಾನವಿದೆ, ಭಾವನಾತ್ಮಕ ನಂಟಿದೆ. ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ತ ರಾ ಸು ಅವರ ಮನದ ಮಾತು.
2: ನೀವು ಕೇಳಿದ್ರಿ, ನೀವು ಸಾಹಿತ್ಯವಾಗಿ ಕೆಲಸ ಮಾಡಿದ್ರಿ, 50 ವರ್ಷ ನೀವು ಸಾಹಿತ್ಯವಾಗಿ ಕೆಲಸ ಮಾಡಿದ್ರಿ, ಯಾವ ಘಟ್ಟಗಳನ್ನ ನೀವು ಗುರುತಿಸ್ತೀರಾ, ಹಾಗೆ ನೀವು ಸಾಹಿತ್ಯ ಆದ್ರಿ ಹಾಗೆ ಅಂತೇಳಿ ಈ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ. ಎಷ್ಟೋ ಸಲ ಅನಿಸಿದೆ, ಯಾಕೆ ಆದರೆ ಸಾಹಿತಿ ಇನ್ನೇನಾರು ಆಗ್ಬೋದಾಗಿತ್ತಲ್ಲ ಹಾಗೆ ಅಂಥೇಳಿ. ಆದರೆ ಈಗ ತಪ್ಪಿಸ್ಕೊಳ್ಳೋ ಸಾಧ್ಯ ಇಲ್ಲ, ನಾನು ಸಾಹಿತಿ ಆಗಿದ್ದೇನೆ. ಆದರೆ ಇದಕ್ಕೆ ನನ್ನ ಮನೆ ಕಾರಣವೇ, ನನ್ನ ಶಾಲೆ ಕಾರಣವೇ, ನನ್ನ ಸ್ನೇಹಿತ ಕಾರಣವೇ, ನಾನು ಬೆಳೆದ ಪರಿಸರ ಕಾರಣವೇ. ಇದನ್ನೆಲ್ಲವನ್ನೂ ಯೋಚನೆ ಮಾಡಿಕೊಂಡಾಗ

0: ನನ್ನ ಜೀವನದ ಬಗ್ಗೆ ನಾನೇ ಚಿಂತೆ ಮಾಡಿಕೊಂಡು ಹಾಗೆ ಇದು ನನ್ನ ಬದುಕು ಅಂತ ನಾನು ಅಂದ್ಕೊಂಡಲ್ಲ, ಆಗ ನನಗನ್ನಿಸ್ತು ನನ್ನ ಬದುಕು ಅಂತ ಹೇಳಿ ಯಾವುದನ್ನು ನಾನು ನನ್ನದು ಅಂತ ಕದ್ದುಕೊಂಡು ಇದರಲ್ಲಿ 100ಕ್ಕೆ 99 ಪಾಲು ಬೇರೆಯವರದೇ ಜೀವನ. ಇವತ್ತು ನಾನು ಏನು ಬರೆದಿದ್ದೀನಿ ಅಂತ ಜನ ಗಮನಿಸ್ತಾರೆ. ಆ ಚಿಕ್ಕಂದಿನಲ್ಲಿ ನನ್ನ ಸುತ್ತಮುತ್ತ ಇದ್ದಂತಹ ವಾತಾವರಣ, ನನ್ನ ತಂದೆ ತಾಯಿ, ನನ್ನ ಅಕ್ಕ ತಂಗಿಯರು, ಮನೆಗೆ ಹೋಗ್ತಿದ್ದಂತಹ ಬಂಧು ಬಳಗ, ಅವರ ರೀತಿ ನೀತಿಗಳು, ಸಂಪ್ರದಾಯಗಳು, ಹಾಡುಗಳು, ಹಬ್ಬ ಹರಿದಿನಗಳು, ಮನೆಗೆ ಬಂದು ಹೋಗ್ತಿದ್ದಂತಹ ಸಾಹಿತಿಗಳು, ಕಲಾವಿದರು, ಸಂಗೀತಗಾರರು, ಇವರೆಲ್ಲರೂ ಕೂಡ ನನ್ನ ನೆನಪಿನ ಮುಂದೆ ಸಾಲು ಸಾಲು ಸಾಲು ಸಾಲಾಗಿ ನಿಂತುಕೊಂಡು ಯಾರ್ಯಾರು ನನ್ನ ಜೀವನದ ಯಾವ ಎಳೆನೇ ಹೆಣಿದಿದ್ದಾರೆ ಅಂತ ನನ್ನನ್ನೇ ನಾನು ಪ್ರಶ್ನೆ ಮಾಡಿಕೊಳ್ಳೋ ಹಾಗಾಗುತ್ತೆ. ಯಾಕೆಂದರೆ ಒಂದೊಂದು ಎಳೆಯೂ ನನ್ನ ಜೀವನದಲ್ಲಿ ಇವತ್ತಿನ ದಿವಸ ಸೇರಿಕೊಂಡಿದೆ, ನನ್ನ ಜೀವನದಲ್ಲೂ ಸೇರಿಕೊಂಡಿದೆ, ನನ್ನ ಸಾಹಿತ್ಯದಲ್ಲಿಯೂ ಕೂಡ ಅದಕ್ಕೊಂದು ಎಳೆಯಾಗಿ ಸೇರಿಕೊಂಡು ಅದಕ್ಕೊಂದು ಬಣ್ಣ ಕೊಟ್ಟಿದೆ, ಒಂದು ಮೆರುಗು ಕೊಟ್ಟಿದೆ, ಅದಕ್ಕೊಂದು ಕಾಂತಿಯನ್ನು ಕೊಟ್ಟಿದೆ. ಹೀಗಾಗಿ ಈ ಬದುಕು ಅಂತ ನೀವು ಬಹಳ ಸಣ್ಣದಾಗಿ ಕೇಳಿಬಿಟ್ಟಲ್ಲ, ಇದು ಬಹಳ ದೊಡ್ಡದಾದ ಪ್ರಶ್ನೆ. ನನ್ನ ಬದುಕನ್ನು ನೀವು ಕೇಳಿದ ರೀತಿ ಒಳಗೆ ಅರ್ಥ ಮಾಡಿಕೊಂಡು ನಾನು ಬದುಕಿದ್ದೇನೆ ಅಂತ ಯೋಚನೆ ಮಾಡಿದ್ದೆ. ನಾನು ಯಾವುದು ನನ್ನ ಮೇಲೆ ಪರಿಣಾಮ ಮಾಡ್ತು ಹಾಗೆ ಅಂತ ಅಂದ್ಕೊಂಡಾಗ ನನಗೆ ಮೊಟ್ಟ ಮೊದಲು ನೆನಪು ಬರೋದು ನನ್ನ ಮನೆ. ನನ್ನ ತಾತ ಆ ನಮ್ಮ ಪ್ರಾಂತ್ಯಕ್ಕೆ ನೀನೇ ಬಹಳ ಹೆಸರುವಾಸಿಯಾದ ಬಯಲು ನಾಟಕ ಬರೆದಂಥವ್ರು. ಸುಮಾರು 120 ಬಯಲು ನಾಟಕಗಳನ್ನ ಅವರು ಬರೆದಿದ್ದಾರೆ. ಸಾವಿರಾರು ಹೆಣ್ಣು ಮಕ್ಕಳು ಹಾಡ್ತಕ್ಕಂಥ ಹಾಡುಗಳನ್ನ ಅವರು ಬರೆದುಕೊಟ್ಟಿದ್ದಾರೆ. ಪ್ರಾಯಶಃ ಅವರ ಹೆಸರು ಕೂಡ ನನ್ನ ಜೀವನದ ಮೇಲೆ ಪ್ರಭಾವ ಬೀರುವಂತ ಕಾಣಿಸುತ್ತೆ. ಯಾಕೆಂತಂದರೆ ಅವರೇ ಹೆಸರು ನಾನು ಇಟ್ಕೊಂಡು ಹುಟ್ಟಿದ್ದೀನಿ. ನಮ್ಮ ಅಜ್ಜಿ ಹೇಳ್ತಾ ಇದ್ದು, ನಮ್ಮ ಯಜಮಾನರು ಬರಿತಿದ್ರು ಕೊಂಡು ನೀನು ಬರಿತೀಯಾ ಹಾಗೆ ಅಂತ ಹೇಳ್ತಾ ಇದ್ದು. ಬಹುಶಃ ಅವರ ಹರಕೆಯನ್ನು ಏನೋ. ಇದು ಈ ಸಾಹಿತ್ಯದ ಪ್ರಭಾವ ನಮ್ಮ ಮನೆಯಲ್ಲಿ ಬಹಳ ಗಾಢವಾಗಿತ್ತು. ಈ ದೇಶಕ್ಕೆ ಗೊತ್ತಿದೆ ಪ್ರೊಫೆಸರ್, ದಿವಂಗತ ಪ್ರೊಫೆಸರ್ ವೆಂಕಟೇಶ್ವರ ಹೆಸರು. ಕನ್ನಡ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಅವರು ಒಬ್ಬರು ಹಾಗೆ ಅಂತ ಎಲ್ಲರೂ ಅಂತಾರೆ. ನನಗೆ ಬಹಳ ದೊಡ್ಡ ಹೆಮ್ಮೆ ಅವರು ನನ್ನ ದೊಡ್ಡಪ್ಪ ಅವರು. ಅವರ ರಕ್ತ, ಯಾವ ರಕ್ತ ಅವರ ದೇಹದಲ್ಲಿ ಸಂಚಾರ ಮಾಡ್ತಾ ಇತ್ತು ಆ ರಕ್ತದ ಒಂದು ಅಂಶ ನನ್ನ ಮೈಯಲ್ಲೂ ಕೂಡ ಇವತ್ತಿನ ದಿವಸ ಇದೆ. ಪ್ರಾಯಶಃ ಅದು ನನ್ನ ಬರವಣಿಗೆಗೆ ಪ್ರೇರೇಪಣೆ ಆಗಿರಬೇಕು, ಕಾರಣವಾಗಿರಬೇಕು. ಯಾಕೆಂದರೆ ನಾನು ಮೊದಲ ಕಥೆ ಬರೆದದ್ದೇ ವೆಂಕಣ್ಣಯ್ಯನವರ ಪ್ರೇರೇಪಣೆಯಿಂದ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಹಿತಿ ತಾರಾ ಸುಬ್ಬರಾಯರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾಂಗ್ರೆಸ್ ಪಕ್ಷದ ಹಿರಿಯ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಅಧಿಕೃತವಾಗಿ ನೇಮಕಗೊಂಡಿದ್ದಾರೆ. ಈ ಕುರಿತು ರಾಜ್ಯಸಭೆಯಿಂದ ಅಧಿಕೃತ ಪ್ರಕಟಣೆ ಹೊರಬಿದ್ದಿದೆ. ರಾಜ್ಯಕ್ಕೆ 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 2025-26 ಸಾಲಿನಲ್ಲಿ ಬಾಕಿ ಇರುವ 2,186 ಕೋಟಿ ರೂಪಾಯಿಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಸಮಾವೇಶದಲ್ಲಿ ಒತ್ತಾಯಿಸಿದ್ದಾರೆ. ರಾಜ್ಯವನ್ನು ದೇಶದ ಪ್ರಮುಖ ಪ್ರವಾಸೋದ್ಯಮ ತಾಣವನ್ನಾಗಿ ರೂಪಿಸುವ ನಿಟ್ಟನಲ್ಲಿ ಕರಾವಳಿ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2026 ರೂಪಿಸಲಾಗುತ್ತಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿ ಅವರು ಮಾತನಾಡಿದರು. ಆಂಧ್ರಪ್ರದೇಶದ ತೋತಾಪುರಿ ಮಾವು ಬೆಳೆಗಾರರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಬಿಕ್ಕಟ್ಟುಗಳ ಕುರಿತು ಸಮಗ್ರ ಅಧ್ಯಯನ ನಡೆಸಲು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಐಸಿಎಆರ್ ಅಡಿಯಲ್ಲಿ ಉನ್ನತ ಮಟ್ಟದ ತಜ್ಞರ ಸಮಿತಿಯೊಂದನ್ನು ರಚಿಸುವಂತೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇಂದು ಆದೇಶಿಸಿದ್ದಾರೆ. ಭದ್ರತಾ ಕಾಳಜಿ ಹಾಗೂ ದುರುಪಯೋಗದ ಹಿನ್ನೆಲೆಯಲ್ಲಿ ಬ್ಯಾಟ್ ಬಿಎಂಎಸ್ ಇಪೋಚ್ ಐ ಐಕಾನ್ ಮತ್ತು ಲೊಸೆಜಿ ಎಂಬ ಮೂರು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ಸ್ಟೋರ್ನಿಂದ ತಕ್ಷಣವೇ ತೆರವುಗೊಳಿಸುವಂತೆ ಕೇಂದ್ರ ಸರ್ಕಾರ ಆದೇಶಿಸಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಕಾಣಿಕೆ ಹಣ ಕಳ್ಳತನದ ಘಟನೆಯನ್ನು ಬಳಸಿಕೊಂಡು ಸಮಾಜದಲ್ಲಿ ಒಡಕು ಮೂಡಿಸಲು ಪ್ರಯತ್ನಿಸಿರುವ ದೇಶ ವಿರೋಧಿ ಶಕ್ತಿಗಳ ತಂತ್ರಗಳಿಗೆ ಭಕ್ತರು ಒಳಗಾಗಬಾರದು ಎಂದು ರಾಷ್ಟೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಮನವಿ ಮಾಡಿದೆ. ದೇಶಾದ್ಯಂತ ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಲಾಗಿದ್ದ ವಿಶ್ವ ಬೈಸಿಕಲ್ ದಿನಾಚರಣೆಯ ಯಶಸ್ಸನ್ನು ಅಂತಾರಾಷ್ಟೀಯ ಸೈಕ್ಲಿಂಗ್ ಸಂಸ್ಥೆ ಯೂನಿಯನ್ ಸೈಕ್ಲಿಂಗ್ ಇಂಟರ್ನ್ಯಾಷನಲ್ ಶ್ಲಾಘಿಸಿದೆ. ಭಾರತದಲ್ಲಿ ಈ ಕಾರ್ಯಕ್ರಮ ತಲುಪಿದ ವ್ಯಾಪ್ತಿ ನಿಜಕ್ಕೂ ಗಮನಾರ್ಹ ಎಂದು ಸಂಸ್ಥೆ ಬಣ್ಣಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಈಗಷ್ಟೇ ನೀವು ಕೇಳಿದ ಹಾಡು ಜೂಲಿ ಚಿತ್ರದಾಗಿತ್ತು. ಪ್ರಿಯದರ್ಶಿನಿ ಮತ್ತು ಉದಿತ್ ನಾರಾಯಣ್ ಅವರು ಹಾಡಿದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿತ್ತು. 7:09:22. ಈಗ ಶಂಕರ್ ಮಹದೇವನ್ ಅವರು ಹಾಡಿರುವ ಸೇವಂತಿ ಸೇವಂತಿ ಚಿತ್ರದ ಹಾಡನ್ನು ಕೇಳಿ. ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ನೀಲಕಂಠ ಚಿತ್ರದ ಹಾಡು ಪ್ರಸಾರ ಆಯಿತು. ಗೀತೆ ಬರೆದು ಸಂಗೀತ ನೀಡಿದ್ದು ವಿ ರವಿಚಂದ್ರನ್.
1: ಇದು ಸಮಯ, ಇದು ಬೆಳಗು, ಇದು ಭಾವ.
2: ಎಷ್ಟು ವಯಸ್ಸು ನಿನಗೆ?
3: 19 ಒಡೆಯ.
2: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ
4: ಕೇಳ್ರಪ್ಪ, ಕೇಳ್ರಿ, ನಾವು ಇವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
1: ಸಾವಧಾನ ಸಮಾಧಾನ,
5: ಆ ಪಾತ್ರನೇ ನಮ್ಗೆ ಹೇಳುತ್ತದು. ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಈ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
1: ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು ಭಾವ ಜಗತ್ತಿನ ಭೋರ್ಗರೆತ.
6: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
1: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
6: ನಿನ್ನಿಂದಲೇ ಮನಸ್ಸೆಂದು ಕೊಡಿದಾಡಿದೆ
1: ಆಕಾಶವಾಣಿ. ಆಕಾಶವಾಣಿ ಆಕಾಶವಾಣಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬೆಂಕಿ ಯುರಿಯ ನಾರಿಸೆ ನುಗ್ಗು, ಮನವ ಸುಡು ಉರಿಯಿಂದ ದೂರ ನೀಂ ನಿಲ್ಲು. ಮನೆಯ ಸುಡುತಿಹ ಬೆಂಕಿ ಯುರಿಯ ನಾರಿಸೆ ನುಗ್ಗು, ಮನವ ಸುಡು ಉರಿಯಿಂದ ದೂರ ನೀಂ ನಿಲ್ಲು. ತನುವಿಗುಪಕೃತಿ ಗೈವ ಭರದಿ ನೀ ನಾತುಮದ ಅನುನಯವ ಕೆಡಿಸದಿರು ಮಂಕುತಿಮ್ಮ. ತನುವಿಗುಪಕೃತಿ ಗೈವ ಭರದಿ ನೀ ನಾತುಮದ ಅನುನಯವ ಕೆಡಿಸದಿರು ಮಂಕುತಿಮ್ಮ.

0: ದೇಹ ಆತ್ಮ ಇದೆಯಲ್ಲ, ಇದು ಒಂದಕ್ಕೊಂದಕ್ಕೆ ಯಾವಾಗಲೂ ಪೂರಕವಾದದ್ದು. ದೇಹ ಇಲ್ಲದೆ ಇರೋ ಬರೀ ಆತ್ಮ ಅದು ಪಿಶಾಚಿ, ಆತ್ಮ ಇಲ್ಲದೆ ಇರೋ ಬರೀ ದೇಹ ಇರುತ್ತಲ್ಲ ಅದು ಹೆಣ. ಆತ್ಮ ದೇಹ ಎರಡೂ ಇದ್ದಾಗಲೇ ಅದಕ್ಕೊಂದು ಬೆಲೆ ಅರ್ಥ ಜೀವಂತಿಗೆ. ಮನುಷ್ಯ ಅಂತಂದರೆ ಜೀವನೂ ಇರಬೇಕು ದೇಹನೂ ಇರಬೇಕು. ನಮಗೆ ದೇಹ ಎಷ್ಟು ಮುಖ್ಯನೋ ಮನಸ್ಸು ಆತ್ಮನು ಅಷ್ಟೇ ಮುಖ್ಯ. ಯಾವುದೋ ಒಂದಕ್ಕೆ ನಾವು ಪ್ರಾಮುಖ್ಯತೆ ನೀಡಿ ಇನ್ನೊಂದನ್ನು ಕಡೆಗಣಿಸಿದರೆ ನಮ್ಮ ಬದುಕು ಸುಂದರವಾಗೋದಿಲ್ಲ, ಅರ್ಥಪೂರ್ಣ ಆಗೋದಿಲ್ಲ. ಸಾಮಾನ್ಯವಾಗಿ ಲೋಕದ ಜನ ಏನು ಮಾಡ್ತಾರೆ ಅಂದರೆ ದೇಹಕ್ಕೆ ಪ್ರಾಶಸ್ತ್ಯ ನೀಡ್ತಾರೆ ಹೊರತು ಮನಸ್ಸಿಗಲ್ಲ, ಆತ್ಮಕ್ಕಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ. ನಮ್ಮ ಮಗುವಿಗೆ ಆರೋಗ್ಯ ತಪ್ಪುತ್ತೆ ಅಂದರೆ, ಅಸ್ವಸ್ಥ ಆಗುತ್ತೆ ಅಂದರೆ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ, ಔಷಧಿ ಕೊಡಿಸ್ತೀವಿ, ಉಪಚಾರ ಮಾಡ್ತೀವಿ, ಆ ಮಗುವಿನ ದೇಹವನ್ನು ಚಂದ ನೋಡ್ಕೊಳ್ತೀವಿ. ಅದೇ ಮಗು ಮಾನಸಿಕವಾಗಿ ಮಂಕಾಗಿದ್ದರೆ ಅದನ್ನು ವಿಚಾರಿಸೋಕ್ಕೆ ಹೋಗೋದಿಲ್ಲ, ಹೇಯ್ ಯಾಕೆ ಮಂಕಾಗಿದೆಯೋ ಅಂತ ಬೈತೀವಿ, ಮಾನಸಿಕ ತಜ್ಞರ ಬಳಿ ಸಲಹೆ ಕೇಳೋಕೆ ಹೋಗೋದಿಲ್ಲ. ದೇಹಕ್ಕೆ ಕೊಡುವ ಪ್ರಾಶಸ್ತ್ಯವನ್ನು ನಾವು ಮನಸ್ಸಿಗೆ ಅಥವಾ ಆತ್ಮಕ್ಕೆ ಕೊಡೋದೇ ಇಲ್ಲ. ಡಿ ವಿ ಜಿ ಹೇಳ್ತಾರೆ, ಮನೆ ಸುಡ್ತಾ ಇದ್ರೆ ಅದರ ಬೆಂಕಿಯನ್ನು ಆರಿಸೋಕೆ ನಾವು ಪ್ರಯತ್ನಿಸಬೇಕು, ಮನೆಯನ್ನು ರಕ್ಷಿಸ್ಕೋಬೇಕು. ಆದರೆ ಮನಸ್ಸು ಕಲುಷಿತವಾಗಿದ್ದರೆ ಅದು ಸುಟ್ಟು ದಗ್ಧವಾಗಿ ಹೋಗೋ ಹಾಗೆ ನಾವು ನೋಡ್ಕೋಬೇಕು, ಮನಸ್ಸಿನ ಕಲ್ಮಶ ಎಲ್ಲ ನಾಶ ಮಾಡಬೇಕು. ಡಿ ವಿ ಜಿ ದೇಹ ಮನಸ್ಸುಗಳ ಹೊಂದಾಣಿಕೆಯನ್ನು ಇಲ್ಲಿ ತುಂಬ ಸೊಗಸಾಗಿ ಹೇಳ್ತಿದ್ದಾರೆ.
1: ಬಡಗಿ ಬೇಸಾಯಿ ಕರ್ಮಿಗರೇನು ಯೋಗಿಗಳೋ, ಮುಡುಪವರ ಮನಸ್ಸೆಲ್ಲ ಕೈಯ ದುಡಿತಕ್ಕೆ. ಬಡಗಿ ಬೇಸಾಯಿ ಕರ್ಮಿಗರೇನು ಯೋಗಿಗಳೋ, ಮುಡುಪವರ ಮನಸ್ಸೆಲ್ಲ ಕೈಯ ದುಡಿತಕ್ಕೆ. ಬಿಡುವಿರದು ಬಣಗು ಚಿಂತೆಗೆ ಬುತ್ತಿ ಹಂಗಿರದು, ಕಡಿದಲ್ಲ ವರ್ಗೆ ವಾಳ್ ಮಂಕುತಿಮ್ಮ. ಬಿಡುವಿರದು ಬಣಗು ಚಿಂತೆಗೆ ಬುತ್ತಿ ಹಂಗಿರದು, ಕಡಿದಲ್ಲ ವರ್ಗೆ ಬಾಳ್ ಮಂಕುತಿಮ್ಮ.

0: ಕಾಯಕವೇ ಕೈಲಾಸ ಅನ್ನೋ ಮಾತಿದೆಯಲ್ಲ, ನಮಗೆಲ್ಲ ತುಂಬ ಪರಿಚಿತವಾದ ಮಾತು, ದುಡಿಮೆಯ ಮಹತ್ವವನ್ನು ಹೇಳೋ ಮಾತು. ಡಿ ವಿ ಜಿ ಈ ಪದ್ಯದಲ್ಲಿ ಈ ದುಡಿಮೆಯ ಮಹತ್ವವನ್ನು, ಕಾಯಕದ ಮಹತ್ವವನ್ನು ತುಂಬ ಸೊಗಸಾಗಿ ವಿವರಿಸ್ತಾ ಇದ್ದಾರೆ. ಇಂಗ್ಲೀಷ್ನಲ್ಲೊಂದು ಮಾತಿದೆ, ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ. ತುಂಬ ಪ್ರಸಿದ್ಧವಾದ ಹೇಳಿಕೆ ಇದು. ಕೆಲಸ ಇಲ್ಲದೆ ಇರೋನ್ ಮನಸ್ಸಿರುತ್ತಲ್ಲ, ಅದು ಯಾವಾಗಲೂ ದೆವ್ವದ ವಾಸಸ್ಥಾನ ಇದ್ದ ಹಾಗೆ, ಬರೀ ಕೆಟ್ಟ ಆಲೋಚನೆಗಳೇ ತುಂಬಿರುತ್ತೆ. ಸದಾ ನಾವು ಚಟುವಟಿಕೆಯಿಂದ ಇದ್ದರೆ, ನಮ್ಮ ಮನಸ್ಸನ್ನು ಕ್ರಿಯಾಶೀಲವಾಗಿ ಇಟ್ಕೊಂಡಿದ್ರೆ, ಏನಾದರೂ ಕೆಲಸ ಮಾಡ್ತಾ ಇದ್ರೆ ಆಯಾಸ ಆಗೋದಿಲ್ಲ, ಆರೋಗ್ಯ ಇರುತ್ತೆ. ಬಹಳ ಮುಖ್ಯ ಇದು. ಬಡಗಿ ಇರಬಹುದು, ಒಬ್ಬ ಕೃಷಿಕ ಇರಬಹುದು, ಒಬ್ಬ ಕಮ್ಮಾರ ಇರಬಹುದು, ಎಲ್ಲ ಶ್ರಮಜೀವಿಗಳು ನೋಡಿ ಸದಾ ತಮ್ಮ ಕೆಲಸ ತಾವು ಮಾಡ್ತಾ ಇರ್ತಾರೆ. ಅವ್ರ ಮನಸ್ಸು ಕೆಟ್ಟ ಕೆಲಸದಲ್ಲಿ ತೊಡಗೋದೇ ಇಲ್ಲ, ಕೆಟ್ಟ ಆಲೋಚನೆಗಳಿಗೆ ಅವಕಾಶವೇ ಇರೋದಿಲ್ಲ. ಇಡೀ ಮನಸ್ಸನ್ನು ಅವರು ತಮ್ಮ ಕೆಲಸಕ್ಕೆ ಒಪ್ಪಿಸ್ಕೊಂಡ್ಬಿಟ್ಟಿರ್ತಾರೆ. ನಿರರ್ಥಕ ಆಲೋಚನೆ ಮಾಡೋಕ್ಕೆ ಅವ್ರಿಗೆ ಸಮಯನೂ ಇರೋದಿಲ್ಲ, ಆ ಬಗ್ಗೆ ಅವರು ಯೋಚನೆನೂ ಮಾಡೋದಿಲ್ಲ. ಸದಾ ಕೆಲಸ ಮಾಡ್ತಾ ಇರೋ ಈ ಶ್ರಮಜೀವಿಗಳಿರ್ತಾರಲ್ಲ, ಅಂಥ ವ್ಯಕ್ತಿಗೆ ಬದುಕು ಸಹ ಕಷ್ಟ ಅಂತ ಅನ್ಸೋದಿಲ್ಲ. ಅವರಿಗೆ ಬದುಕು ಹೇಗಿರುತ್ತೆ ಅಂತಂದರೆ, ಕೆಲಸ ಮಾಡೋದ್ರಲ್ಲೇ ಸಂತೋಷವನ್ನು ಕಾಣ್ತಿರ್ತಾರೆ, ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ತಮ್ಮ ಬದುಕನ್ನು ಸಾರ್ಥಕ ಪಡಿಸ್ಕೊಳ್ತಾ ಹೋಗ್ತಾರೆ. ಅವರ ಬದುಕಿನ ಅಗತ್ಯಗಳು ಅದರಿಂದ ಪೂರೈಸ್ತಾ ಹೋಗುತ್ತೆ. ಮನುಷ್ಯನ ಬಹಳ ದೊಡ್ಡ ಶತ್ರು ಯಾರಾದರೂ ಇದ್ದರೆ ಅದು ಸೋಮಾರಿತನ. ಇಲ್ಲಿ ಡಿ ವಿ ಜಿ ಈ ಸೋಮಾರಿತನವನ್ನು ತುಂಬ ಕಟುವಾಗಿ ವಿಡಂಬಿಸ್ತಾ ಇದ್ದಾರೆ. ಅದರಿಂದನೇ ಕ್ರಿಯಾಶೀಲ ಬದುಕು ಮನಸ್ಸು ದೇಹ ಈ ಎರಡರ ಆರೋಗ್ಯವನ್ನು ಕಾಪಾಡುತ್ತೆ ಅಂತ ಹೇಳಿ ಇಲ್ಲಿ ಶ್ರಮ ಸಂಸ್ಕೃತಿಯನ್ನು ಡಿ ವಿ ಜಿ ತುಂಬ ಸೊಗಸಾಗಿ ಪ್ರತಿಪಾದಿಸ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನ ಭಜನ ಕಾರ್ಯಕ್ರಮದಲ್ಲಿ ಇನ್ನೀಗ ಗಂಡುಗಲಿ ಕುಮಾರರಮ್ಮ ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಶಂಕರ್ ಮಹಾದೇವನ್ ಅವರು ಹಾಡಿರುವ ಈ ಗೀತೆಗೆ ಗುರುಕಿರಣ್ ಅವರ ಸಂಗೀತವಿದೆ. ರಚನೆ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪಾಕಿಸ್ತಾನದೊಂದಿಗಿನ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ಕೋಟಿ ರೂಪಾಯಿ ವೆಚ್ಚದ ಶಸ್ತ್ರಾಸ್ತ್ರ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 ಟ್ರಿಲಿಯನ್ ರಫ್ತು ಗುರಿ ತಲುಪುವತ್ತ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ: ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆಗೆ ನಿರಂತರವಾಗಿ ಬೆಂಬಲ ನೀಡುತ್ತಿರುವುದನ್ನು ಖಂಡಿಸಿರುವ ಭಾರತ, ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಐಡಿಬ್ಲ್ಯೂಟಿ ಸದ್ಯಕ್ಕೆ ಅಮಾನತಿನಲ್ಲೇ ಮುಂದುವರಿಯಲಿದೆ ಎಂದು ಪುನರುಚ್ಚರಿಸಿದೆ. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಇಂದು ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನವು ಭಯೋತ್ಪಾದನೆಗೆ ನೀಡುತ್ತಿರುವ ಬೆಂಬಲವನ್ನು ಶಾಶ್ವತವಾಗಿ ಕೈಬಿಡಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಂಗ್ಲಾದೇಶದ ತೀಸ್ತಾ ನದಿ ಸಮಗ್ರ ನಿರ್ವಹಣೆ ಯೋಜನೆ ಕುರಿತು ಮಾತನಾಡಿದ ಅವರು, ಈ ವಿಷಯದಲ್ಲಿನ ಎಲ್ಲಾ ಬೆಳವಣಿಗೆಗಳನ್ನು ಪರಿಗಣಿಸಿ ಭಾರತವು ತನ್ನ ಮುಂದಿನ ನಿರ್ಧಾರ ಕೈಗೊಳ್ಳಲಿದೆ ಮತ್ತು ಯೋಜನೆಗೆ ಸಂಬಂಧಿಸಿದ ಭಾರತದ ನಿಲುವನ್ನು ಈಗಾಗಲೇ ಬಾಂಗ್ಲಾದೇಶಕ್ಕೆ ತಿಳಿಸಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವೆನೆಜುವೆಲಾದಿಂದ ತರಲಾದ ಭಾರತೀಯ ನಾವಿಕನ ಮೃತದೇಹದಿಂದ ಪ್ರಮುಖ ಅಂಗಾಂಗಗಳನ್ನು ತೆಗೆದುಹಾಕಲಾಗಿದೆ ಎಂಬ ವರದಿಗಳಿಗೆ ಪ್ರತಿಕ್ರಿಯಿಸಿದ ವಕ್ತಾರರು, ಈ ಗಂಭೀರ ಘಟನೆಯ ಕುರಿತು ತುರ್ತು ತನಿಖೆ ನಡೆಸುವಂತೆ ವೆನೆಜುವೆಲಾ ಸರ್ಕಾರಕ್ಕೆ ಭಾರತ ವಿನಂತಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಯುದ್ದ ಸನ್ನದ್ದತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಕ್ಷಣಾ ಸ್ವಾಧೀನ ಮಂಡಳಿ ಡಿಎಸಿ ಸಭೆಯು ಸುಮಾರು 52,000 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಖರೀದಿ ಪ್ರಸ್ತಾಪಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 3 ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಪೂರಕವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಭೂಸೇನೆಯ ಬಲವರ್ಧನೆಗಾಗಿ ಆಕಾಶ್ ತರಂಗ್, ಡ್ರೋನ್ ನಿರೋಧಕ ವಿದ್ಯುನ್ಮಾನ ಯುದ್ದ ವ್ಯವಸ್ಥೆ, ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್, ಮಧ್ಯಮ ಶ್ರೇಣಿಯ ಮೇಲ್ಮೈನಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿ ಹಾಗೂ ಜೆಟ್ ಆಧಾರಿತ ಕಾಮಿಕಾಜೆ ಡ್ರೋನ್ ವ್ಯವಸ್ಥೆಗಳ ಖರೀದಿಗೆ ಒಪ್ಪಿಗೆ ನೀಡಲಾಗಿದೆ. ಈ ಅತ್ಯಾಧುನಿಕ ತಂತ್ರಜ್ಞಾನಗಳು ಶತ್ರುಗಳ ವಾಯು

0: ಪಡೆ ಹಾಗೂ ಯುದ್ಧ ಟ್ಯಾಂಕ್ಗಳ ದಾಳಿಯನ್ನು ಸಮರ್ಥವಾಗಿ ಎದುರಿಸಲು ಭೂಸೇನೆಗೆ ನೆರವಾಗಲಿವೆ. ನೌಕಾಸೇನೆಗಾಗಿ ಶತ್ರುಗಳ ಚಲನವಲನ ನಿಯಂತ್ರಿಸುವ ಮೈನ್ಗಳು, ಹಡಗು ಆಧಾರಿತ ಕಣ್ಗಾವಲು ಡ್ರೋನ್ ಹಾಗೂ ಉಡ್ಡಯನ ವ್ಯವಸ್ಥೆ ಪರೀಕ್ಷಾ ಸೌಲಭ್ಯಕ್ಕೆ ಅನುಮೋದನೆ ನೀಡಲಾಗಿದೆ. ವಾಯುಸೇನೆಯ ನಿರಂತರ ಮತ್ತು ಕಣ್ಗಾವಲು ಸಾಮರ್ಥ್ಯವನ್ನು ಹೆಚ್ಚಿಸಲು ಹೈ ಆಲ್ಟಿಟ್ಯೂಡ್ ಸ್ಯೂಡೋ ಸ್ಯಾಟಲೈಟ್ ಖರೀದಿಗೆ ಮಂಡಳಿಯು ಹಸಿರು ನಿಶಾನೆ ತೋರಿದೆ. ರಫ್ತು ಗುರಿಯನ್ನು ತಲುಪುವತ್ತ ದೃಢವಾಗಿ ಸಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಾಣಿಜ್ಯ ಮಂಡಳಿ ಸಭೆಯಲ್ಲಿ ಮಾತನಾಡಿದ ಅವರು, ವಾರ್ಷಿಕ ರಫ್ತು ಗುರಿಯ ಪೈಕಿ ಸುಮಾರು ಶೇಕಡಾ 15% ಮೊದಲ ತ್ರೈಮಾಸಿಕದಲ್ಲೇ ದಾಖಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಗುರಿ ತಲುಪಲು ಸರಕುಗಳ ರಫ್ತನ್ನು $530 ಬಿಲಿಯನ್ಗೆ ಹಾಗೂ ಸೇವಾ ರಫ್ತನ್ನು $470 ಬಿಲಿಯನ್ಗೆ ಹೆಚ್ಚಿಸಬೇಕಿದೆ. ಮೊದಲ ತ್ರೈಮಾಸಿಕದಲ್ಲಿ ಸರಕು ರಫ್ತು ಶೇಕಡಾ 15 ಹಾಗೂ ಸೇವಾ ರಫ್ತು ಶೇಕಡಾ 10-11 ಪ್ರಗತಿ ಕಾಣುವ ನಿರೀಕ್ಷೆ ಇದೆ ಎಂದು ಹೇಳಿದರು. ದೇಶದ ರಫ್ತು ಕಾರ್ಯತಂತ್ರವು ಎಲ್ಲರನ್ನೂ ಒಳಗೊಂಡಿದ್ದು ಸಣ್ಣ ಮತ್ತು ಬೃಹತ್ ಕೈಗಾರಿಕೆಗಳಿಗೆ ಸಮಾನ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇವಲ ಸಮಸ್ಯೆಗಳನ್ನು ಗುರುತಿಸುವುದು ಮಾತ್ರವಲ್ಲದೆ ಸವಾಲುಗಳಿಗೆ ಸೂಕ್ತ ಪರಿಹಾರಗಳನ್ನು ರೂಪಿಸುವುದೇ ಆದರ್ಶ ವಿಧಾನಸಭೆಯ ಪ್ರಾಥಮಿಕ ಗುರಿಯಾಗಬೇಕು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ನೂತನ ಶಾಸಕರಿಗಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಮಾನ್ಯ ಜನರ ಆಶೋತ್ತರಗಳು ರಾಜ್ಯದ ಅಭಿವೃದ್ಧಿಯೊಂದಿಗೆ ಹಾಸುಹೊಕ್ಕಾಗಿರುತ್ತವೆ ಎಂದು ಅವರು ಹೇಳಿದರು. ಶಾಸಕರು ಸದನದ ಹಳೆಯ ಚರ್ಚೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ನಡೆಸಬೇಕು ಎಂದು ಸಲಹೆ ನೀಡಿದರು. ಅಧಿವೇಶನಗಳಲ್ಲಿ ನಿಖರ ಮಾಹಿತಿ ಆಧಾರಿತ ಚರ್ಚೆಗಳತ್ತ ಗಮನಹರಿಸಬೇಕು ಮತ್ತು ನಿರಂತರ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಪ್ರಸ್ತುತ ಡಿಜಿಟಲ್ ಹಾಗೂ ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿ ಜಾಗತಿಕ ವಿದ್ಯಮಾನಗಳ ಬಗ್ಗೆ ಅರಿವಿರಲು ಡಿಜಿಟಲ್ ಕಲಿಕೆಯನ್ನು ರೂಢಿಸಿಕೊಳ್ಳಬೇಕು ಮತ್ತು ಸದನದಲ್ಲಿ ಗರಿಷ್ಠ ಸಮಯ ಉಪಸ್ಥಿತರಿದ್ದು ಕಲಾಪದ ಸೂಕ್ಷ್ಮತೆಗಳನ್ನು ಕಲಿಯಬೇಕು ಎಂದು ಪ್ರೋತ್ಸಾಹಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಂಧ್ರಪ್ರದೇಶದ ತೋತಾಪುರಿ ಮಾವು ಬೆಳೆಗಾರರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಬಿಕ್ಕಟ್ಟುಗಳ ಕುರಿತು ಸಮಗ್ರ ಅಧ್ಯಯನ ನಡೆಸಲು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR ಅಡಿಯಲ್ಲಿ ಉನ್ನತ ಮಟ್ಟದ ತಜ್ಞರ ಸಮಿತಿಯೊಂದನ್ನು ರಚಿಸುವಂತೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಆದೇಶಿಸಿದ್ದಾರೆ. ಕೇಂದ್ರ ಸಚಿವರು ಇತ್ತೀಚೆಗೆ ಆಂಧ್ರಪ್ರದೇಶಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಂಸ್ಕರಣಾ ಉದ್ಯಮಕ್ಕಾಗಿ ವ್ಯಾಪಕವಾಗಿ ಬೆಳೆಯಲಾಗುವ ತೋತಾಪುರಿ ಮಾವಿನ ತಳಿಯ ಬೆಲೆಯು ಇತ್ತೀಚಿನ ತಿಂಗಳುಗಳಲ್ಲಿ ತೀವ್ರವಾಗಿ ಕುಸಿದಿದೆ ಎಂದು ಸ್ಥಳೀಯ ರೈತರು ಸಚಿವರ ಗಮನಕ್ಕೆ ತಂದಿದ್ದರು. ಈ ಹಿನ್ನೆಲೆಯಲ್ಲಿ ಕೃಷಿ ಸಚಿವರು ಈ ತ್ವರಿತ ಕ್ರಮ ಕೈಗೊಂಡಿದ್ದಾರೆ. ತೋತಾಪುರಿ ಮಾವು ಬೆಳೆಗಾರರ ಆದಾಯ ಮತ್ತು ಜೀವನೋಪಾಯವನ್ನು ರಕ್ಷಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಸಚಿವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಟೆಲಿವಿಷನ್ ರೇಟಿಂಗ್ ಪಾಲಿಸಿ 2026 ಅಡಿಯಲ್ಲಿ ತನ್ನ ಪರವಾನಗಿ ನವೀಕರಣಗೊಳ್ಳುವವರೆಗೆ ಸುದ್ದಿ ಮತ್ತು ಸುದ್ದಿರಹಿತ ಎರಡು ವಿಭಾಗಗಳ ಟೆಲಿವಿಷನ್ ರೇಟಿಂಗ್ ಟಿಆರ್ಪಿಗಳನ್ನು ಪ್ರಕಟಿಸುವುದನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸುವಂತೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ BARC ಸಂಸ್ಥೆಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ನಿರ್ದೇಶನ ನೀಡಿದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಪರಿಚಯಿಸಿರುವ ನೂತನ ನಿಯಂತ್ರಣ ಚೌಕಟ್ಟಿಗೆ ಸಂಪೂರ್ಣವಾಗಿ ಬದ್ಧವಾಗಿರುವ ಬಗ್ಗೆ ಪ್ರಮಾಣೀಕರಣಗೊಂಡು ಪರವಾನಗಿ ನವೀಕರಣಗೊಳ್ಳುವವರೆಗೆ BARC ಸಂಸ್ಥೆಯ ರೇಟಿಂಗ್ ಕಾರ್ಯಾಚರಣೆಗೆ ಈ ನಿರ್ದೇಶನವು ತಾತ್ಕಾಲಿಕ ತಡೆ ನೀಡಿದೆ. ಹೊಸ ಆಧಾರ್ ಮೊಬೈಲ್ ಆಪ್ ಮೂಲಕ ಆಧಾರ್ ಕಾರ್ಡ್ಗೆ ಇಮೇಲ್ ಐಡಿ ಲಿಂಕ್ ಮಾಡುವ ಸೌಲಭ್ಯಕ್ಕೆ ಭಾರೀ ಸ್ಪಂದನೆ ಸಿಕ್ಕಿದ್ದು, ಸೇವೆ ಆರಂಭವಾದ ಕೇವಲ 2 ದಿನಗಳಲ್ಲಿ 2,05,000 ಹೆಚ್ಚು ನಾಗರಿಕರು ತಮ್ಮ ಇಮೇಲ್ ಐಡಿಗಳನ್ನು ನವೀಕರಿಸಿದ್ದಾರೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಯುಐಡಿಎಐ ಕಲ್ಪಿಸಿರುವ ಈ ನೂತನ ಸೌಲಭ್ಯದಿಂದಾಗಿ ಸಾರ್ವಜನಿಕರು ಯಾವುದೇ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡದೆ ನೇರವಾಗಿ ತಮ್ಮ ಸ್ಮಾರ್ಟ್ಫೋನ್ ಮೂಲಕವೇ ಇಮೇಲ್ ಅಪ್ಡೇಟ್

ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಕಳ್ಳತನದ ಘಟನೆಯು ರಾಮಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರವು ಈಗಾಗಲೇ ವಿಶೇಷ ತನಿಖಾ ತಂಡವನ್ನು ರಚಿಸಿ ಕಾನೂನು ಪ್ರಕ್ರಿಯೆ ಆರಂಭಿಸಿದ್ದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಭದ್ರತಾ ಕಾಳಜಿ ಹಾಗೂ ದುರುಪಯೋಗದ ಹಿನ್ನೆಲೆಯಲ್ಲಿ ಬಿಎಟಿ, ಬಿಎಂಎಸ್, ಐಪೋಕ್ಲಿ ಅಯಾನ್ ಮತ್ತು ಲಾಸೆಜಿ ಎಂಬ ಮೂರು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಿಂದ ತಕ್ಷಣವೇ ತೆರವುಗೊಳಿಸುವಂತೆ ಕೇಂದ್ರ ಸರ್ಕಾರ ಆದೇಶಿಸಿದೆ. ಈ ಆಪ್ಗಳ ಮೂಲಕ ಇ ರಿಕ್ಷಾಗಳು ಸೇರಿದಂತೆ ವಿದ್ಯುತ್ ಚಾಲಿತ ವಾಹನಗಳನ್ನು ರಿಮೋಟ್ ಕಂಟ್ರೋಲ್ ಮೂಲಕ ದೂರದಿಂದಲೇ ನಿಷ್ಕ್ರಿಯಗೊಳಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಟೆಕ್ಸಾಸ್ನ ಆರ್ಲಿಂಗ್ಟನ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಇಂದು ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30ಕ್ಕೆ ಆರಂಭವಾಗಲಿದೆ. ಫ್ಲೋರಿಡಾದ ಮಯಾಮಿ ಗಾರ್ಡನ್ಸ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30ಕ್ಕೆ ನಡೆಯಲಿರುವ ಅರ್ಜೆಂಟೀನಾ ಮತ್ತು ಕಾಬೋವರ್ಡೆ ತಂಡಗಳು ಸೆಣಸಲಿವೆ. ಸ್ವಿಟ್ಜರ್ಲ್ಯಾಂಡ್, ಸ್ಪೇನ್, ಪೋರ್ಚುಗಲ್, ಬೆಲ್ಜಿಯಂ, ಅಮೆರಿಕ, ಇಂಗ್ಲೆಂಡ್, ಮೆಕ್ಸಿಕೋ, ಫ್ರಾನ್ಸ್, ನಾರ್ವೆ, ಕೆನಡಾ, ಮೊರಾಕೋ, ಬ್ರೆಜಿಲ್ ಮತ್ತು ಪ್ಯಾರಾಗ್ವೆ ತಂಡಗಳು ಈಗಾಗಲೇ 16 ಸುತ್ತಿಗೆ ಪ್ರವೇಶಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದೊಂದಿಗೆ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ಕೋಟಿ ರೂಪಾಯಿ ವೆಚ್ಚದ ಶಸ್ತಾಸ್ತ್ರ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 ಟ್ರಿಲಿಯನ್ ರಫ್ತು ಗುರಿ ತಲುಪುವತ್ತ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂಪಾದ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಸಾಕಷ್ಟು ಜನರು ತಮ್ಮಿಷ್ಟದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಯಾರ್ಯಾರು ಸಂದೇಶ ರವಾನಿಸಿದ್ದಾರೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಕೇಳೋಣ ಜೊತೆ ಜೊತೆಯಲ್ಲಿ ಚಿತ್ರದ ಹಾಡನ್ನು ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರು ಹಾಡಿರುವ ಈ ಗೀತೆಯನ್ನು ಬರೆದವರು ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಹಾಡುಗಳ ಜೊತೆಗೆ ಮಾಹಿತಿ ಇಷ್ಟ ಆಯಿತು ಅಂತ ಯಾರ್ಯಾರು ಸಂದೇಶ ರವಾನಿಸಿದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಎಸ್ ರಾಜು ಅವರು ಚಿಕ್ಕ ಅಂಕನಹಳ್ಳಿಯಿಂದ, ಕೌಸಲ್ಯ ಅವರು ಬನಶಂಕರಿಂದ, ನಾಗರತ್ನ ಅವರು ರಾಜಾಜಿನಗರದಿಂದ, ಹೂವಾಲೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಹಲಸೂರಿನ ರಾಜೇಶ್ ಅವರು ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ, ಧರ್ಮಣ್ಣ ಧನ್ನಿ ಅವರು ಜೆ ಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯ ಅರುಣ ಮೈತ್ರಿ ಅವರು, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ಅಂಕುಶ್ ದೀಪ ಮಹದೇವ ಗುಮ್ಮಟ್ಟಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕವಿತಾ ಅವರು ಚನ್ನಗಿರಿಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ಅಥಣಿ ತಾಲೂಕು ಶಿವನೂರು ಶಾಂತಗಿರಿ ಮಲ್ಲಯ್ಯ ಮಠದ ಮಾದನ ಹಿಪ್ಪರಗಿಯ ಶಿವಲಿಂಗಪ್ಪ ಭದ್ರೆ ಅವರು, ವಿಜಯಕುಮಾರ್ ಆರಾಧ್ಯ ಪಾರ್ವತಿ ಆರಾಧ್ಯ ಹಳಿಯೂರು ಕಾಕನ ಕೋಟೆ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ರೆ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಮೇಘನಾಚಾರ್ ಜಿಗಣಿ ಆನೇಕಲ್ ಇಲ್ಲಿಂದ ಸಂದೇಶ ರವಾನಿಸಿದ್ದಾರೆ. ಹಾಗೆ ಮಾಧವನವರು ಜಯಲಕ್ಷ್ಮಿಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂದರೆ, ಶಿವಶಂಕರ್ ವೇದಾವತಿಯವರು ಆನೇಕಲ್ನಿಂದ, ಎಲ್ಲ ಹಾಡುಗಳು ಖುಷಿ ಕೊಟ್ಟು ಇಂಪಾಗಿವೆ ಅಂತ ಸಂದೇಶವನ್ನು ರವಾನಿಸಿದ್ದಾರೆ.

ಸೌಂದರ್ಯ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಸೇಫ್ ಡ್ರೈವ್ ಕಾನಬಜಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆಗೆ ನಿರಂತರವಾಗಿ ಬೆಂಬಲ ನೀಡುತ್ತಿರುವುದನ್ನು ಖಂಡಿಸಿರುವ ಭಾರತ, ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಐಡಬ್ಲ್ಯೂಟಿ ಸದ್ಯಕ್ಕೆ ಅಮಾನತಿನಲ್ಲೇ ಮುಂದುವರಿಯಲಿದೆ ಎಂದು ಪುನರುಚ್ಚರಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರುವ ಸೋಮವಾರದಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮ ಸಿಪಿಎಸ್ಇಗಳ ಹಿರಿಯ ಅಧಿಕಾರಿಗಳಿಗಾಗಿ ಹಮ್ಮಿಕೊಂಡಿರುವ ದಕ್ಷ ನಾಯಕತ್ವ ಅಭಿವೃದ್ಧಿ ಕಾರ್ಯಕ್ರಮದ 3ನೇ ತಂಡದ ತರಬೇತಿಯನ್ನು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಉದ್ಘಾಟಿಸಿದರು. ಭೂಮಿ, ವಸತಿ, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಉದ್ಯೋಗ ಮೀಸಲಾತಿ ಸೇರಿದಂತೆ ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಜನಾಗ್ರಹ ಸಮಾವೇಶಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿದ ಅವರು, ಸಾಧ್ಯವಾದರೆ ಸಭೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಆಹ್ವಾನಿಸುವುದಾಗಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಾಕಿ ಉಳಿದಿರುವ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಆಗಸ್ಟ್ ಒಳಗೆ ನಡೆಸುವಂತೆ ಸುಪ್ರೀಂಕೋರ್ಟ್ ನೀಡಿರುವ ಆದೇಶವನ್ನು ಪಾಲಿಸಲು ಸರ್ಕಾರ ಬದ್ದವಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ದಾವಣಗೆರೆಯಲ್ಲಿಂದು ತಿಳಿಸಿದರು. ಕೊಡಗು ಜಿಲ್ಲೆಯಿಂದ ಲೋಕಾಯುಕ್ತಕ್ಕೆ ಸಲ್ಲಿಸಲಾದ 207 ಪ್ರಕರಣಗಳು ಬಾಕಿ ಇದ್ದು 80 ಪ್ರಕರಣಗಳನ್ನು ವೈಯಕ್ತಿಕ ನೆಲೆಯಲ್ಲಿ ಆಯ್ಕೆ ಮಾಡಿಕೊಂಡು ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ದೂರುದಾರರ ವಿಚಾರಿಸಿ ಇತ್ಯರ್ಥಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಮಡಿಕೇರಿಯಲ್ಲಿಂದು ಹೇಳಿದ್ದಾರೆ. ಶೇಕಡ 20%ರಷ್ಟು ಎಥೆನಾಲ್ ಮಿಶ್ರಿತ E20 ಪೆಟ್ರೋಲ್ ಬಳಕೆಯಿಂದ ವಾಹನಗಳಿಗೆ ಹಾನಿಯಾಗುತ್ತದೆ ಮತ್ತು ಮಾಲಿನ್ಯ ಹೆಚ್ಚುತ್ತದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಿರುವ ವದಂತಿಗಳು ಸಂಪೂರ್ಣ ಸುಳ್ಳು ಮತ್ತು ಆಧಾರರಹಿತ ಎಂದು ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಸ್ಪಷ್ಟಪಡಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲು ಹೊರಟಿರೋ ವಿಷಯ ಯಾವುದು ಅಂತ ನೀವು ಅಂದ್ಕೊಂಡಿರ್ಬೋದು. ಮನಸ್ಸಿಗೆ ಖುಷಿಗಾಗಿ ಅಥವಾ ದೈಹಿಕವಾಗಿ ಬಲಿಷ್ಠಗೊಳ್ಳುವ ಉದ್ದೇಶದಿಂದ ಎಷ್ಟೋ ಜನ ಯುವಕರು ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೆ. ಕ್ರೀಡೆ ಅನ್ನೋದು ಈಗ ಕೇವಲ ದೈಹಿಕ ಸಾಮರ್ಥ್ಯವನ್ನು ಬಲಿಷ್ಠಗೊಳಿಸೋದು ಮಾತ್ರ ಅಲ್ಲ, ಜೀವನಕ್ಕೆ ಅನ್ನ ನೀಡುವಂಥ ಆಟವಾಗಿ ರೂಪುಗೊಂಡಿದೆ. ಇಂದಿನ ಯುವಧ್ವನಿಯಲ್ಲಿ ನಾವು ಕ್ರೀಡೆಗಳು ಮತ್ತು ಉದ್ಯೋಗಾವಕಾಶ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡೋಣ. ಕೇಳ್ತಾ ಇರಿ 102.9 FM.

ಮಿಲನ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಈ ಹಾಡನ್ನ ಹಾಡಿದವರು ಸೋನು ನಿಗಮ್. ಜಯಂತ್ ಕಾಯ್ಕಿಣಿ ಅವರು ಬರೆದ ಈ ಹಾಡಿಗೆ ಮನುಮೂರ್ತಿ ಅವರ ಸಂಗೀತವಿತ್ತು. ಯುವಧ್ವನಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ, ನಿಮ್ಮ ಮೆಚ್ಚಿನ 102.9 FM ನಲ್ಲಿ. ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಕ್ರೀಡೆಗಳು ಮತ್ತು ಉದ್ಯೋಗಾವಕಾಶ ಅನ್ನುವಂಥ ವಿಚಾರದ ಬಗ್ಗೆ. ಇವತ್ತು ಕ್ರೀಡೆಯ ದೃಷ್ಟಿಕೋನ ಏನಿದೆ ಅದು ಸಂಪೂರ್ಣವಾಗಿ ಬದಲಾಗಿದೆ. ಕ್ರೀಡೆ ಅನ್ನ ನೀಡಬೇಕು ಅನ್ನುವಂಥ ಕೂಗಿಗೆ ಅರ್ಥ ಸಿಕ್ಕಿದೆ. ದೇಶದ ಕೀರ್ತಿಯನ್ನು ಹೆಚ್ಚಿಸಿದಂತಹ ಕ್ರೀಡಾಪಟುಗಳ ಜೀವನಾಧಾರಕ್ಕೆ ಸರ್ಕಾರ ಉದ್ಯೋಗವನ್ನು ನೀಡಿ ಗೌರವಿಸ್ತಾ ಇದೆ. ಹೀಗಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಪದಕ ಗೆದ್ದ ಕ್ರೀಡಾಪಟುಗಳ ಜೀವನ ಹಸನಾಗ್ತಾ ಇದೆ. ಕೇವಲ ಓದಿನಿಂದ ಮಾತ್ರವೇ ಉದ್ಯೋಗ ಪಡೆಯಬಹುದು ಅನ್ನುವಂಥ ಭ್ರಮೆ ಈಗ ಇಲ್ಲ. ಕ್ರೀಡಾರಂಗದಲ್ಲಿ ಮಾಡಿರುವ ಸಾಧನೆಗೆ ತಕ್ಕಂತೆ ಸರ್ಕಾರ ಉದ್ಯೋಗವನ್ನು ಕೂಡ ನೀಡುತ್ತೆ.

ಲೂಸಿಯ ಚಿತ್ರದ ಹಾಡು ಪ್ರಸಾರ ಆಯಿತು. ನವೀನ್ ಸಜ್ಜು ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿಬಂತು. ಗೀತೆ ಬರೆದು ಸಂಗೀತ ನೀಡಿದ್ದು ಎಸ್ ವಿ ಪೂರ್ಣಚಂದ್ರ ತೇಜಸ್ವಿ ಅವರು. 8:14:48 ನೀವು ಕೇಳ್ತಾ ಇರೋದು 102.9 FM. ಇವತ್ತು ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದೀವಿ ಕ್ರೀಡೆಗಳು ಮತ್ತು ಉದ್ಯೋಗಾವಕಾಶದ ಬಗ್ಗೆ. ನಮ್ಮ ದೇಶದ ಅನೇಕ ಕ್ರೀಡಾ ತಾರೆಯರು ಸರ್ಕಾರಿ ಹುದ್ದೆಗಳನ್ನು ಹೊಂದಿದ್ದಾರೆ. ಕ್ರಿಕೆಟಿಗರಿರ್ಬೋದು ಅಥವಾ ಒಲಿಂಪಿಕ್ಸ್ ಪದಕ ವಿಜೇತರಿರ್ಬೋದು, ಅವರೆಲ್ಲರಿಗೂ ಸರ್ಕಾರಿ ನೌಕರಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಆದರೆ ಈ ಕ್ರೀಡಾಪಟುಗಳು ಯಾವತ್ತಿಗೂ ಸಹ ಈ ಹುದ್ದೆಗಳಿಗಾಗಿ ಪರೀಕ್ಷೆ ಬರೆದವರಲ್ಲ, ಸಂದರ್ಶನಗಳನ್ನು ಎದುರಿಸಿದವರು ಅಲ್ಲ. ಆದರೂ ಕೂಡ ಇವರಿಗೆ ಹೇಗೆ ನೇರ ನೇಮಕಾತಿ ಸಿಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಇದಕ್ಕೆ ಸರಿಯಾದಂಥ ಉತ್ತರ ಅಂದರೆ ಸ್ಪೋರ್ಟ್ಸ್ ಕೋಟಾ. ಹೌದು, ಕ್ರೀಡಾ ಮೀಸಲಾತಿ ಅಡಿ ಕ್ರೀಡಾಪಟುಗಳು ನೇರ ನೇಮಕಾತಿ ಮೂಲಕ ಸರ್ಕಾರಿ ಹುದ್ದೆಯನ್ನು ಪಡಿಬಹುದು.

ಫಾರ್ಚುನರ್ ಚಿತ್ರದ ಹಾಡು ಪ್ರಸಾರ ಆಯಿತು. ಶ್ರೇಯಾ ಘೋಷಾಲ್ ಅವರು ಹಾಡಿದ ಗೀತೆ, ಹೇಮಂತ್ ಕುಮಾರ್ ಅವರು ಬರೆದ ಹಾಡಿಗೆ ಎಸ್ ವಿ ಪೂರ್ಣಚಂದ್ರ ತೇಜಸ್ವಿ ಅವರು ಸಂಗೀತ ನೀಡಿದರು. ಹಾಗೆ ಕೇಳಿ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಪ್ರೇಮ್ ಅವರು ಹಾಡಿದ ಗೀತೆ, ಬಿ ಎಸ್ ಮಂಜುನಾಥ್ ಅವರು ಬರೆದ ಹಾಡಿಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಇವತ್ತಿನ ಯುವಧ್ವನಿ ಕಾರ್ಯಕ್ರಮದ ವಿಶೇಷ ವಿಷಯ ಗೊತ್ತಾಯ್ತಲ್ಲ, ಅದು ಕ್ರೀಡೆಗಳು ಮತ್ತು ಉದ್ಯೋಗಾವಕಾಶ. ಹೌದು, ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವು ಕ್ರೀಡೆಗಳಿಂದ ಯಾವ ರೀತಿಯಾಗಿ ಉದ್ಯೋಗಾವಕಾಶ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀವಿ. 8:06:06 ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವುದಕ್ಕೆ ಉದ್ಯೋಗ ನೇಮಕಾತಿಯಲ್ಲಿ ವಿಶೇಷ ಮೀಸಲಾತಿಯನ್ನು ಕಲ್ಪಿಸಿವೆ. ಕರ್ನಾಟಕನೇ ತಗೊಂಡ್ರೆ ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳು ಅಂದರೆ ಪೊಲೀಸ್ ಇರ್ಬೋದು, ಅರಣ್ಯ ಇರ್ಬೋದು, ಕಂದಾಯ ಇಲಾಖೆಗಳಲ್ಲಿ ನೇರ ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ 2% ಮೀಸಲಾತಿ ಕಲ್ಪಿಸಿವೆ. ಹಾಗೆ ಕೇಂದ್ರ ಸರ್ಕಾರದ ಗ್ರೂಪ್ ಸಿ ಮತ್ತು ಡಿ ಹುದ್ದೆಗಳಲ್ಲಿ 5% ಕ್ರೀಡಾ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ.

ಎಲ್ಲೆ ಶಿಕ್ಷಣದ ಜೊತೆಗೆ ಕ್ರೀಡೆಗೂ ಸಹ ಒತ್ತು ಕೊಡಬೇಕು. ಕ್ರೀಡೆಗೆ ಮೀಸಲಾತಿಯನ್ನು ತರಲಾಗಿದ್ದು ಈ ಅವಕಾಶವನ್ನು ಪ್ರತಿಯೊಬ್ಬರು ಬಳಸಿಕೊಳ್ಳಬೇಕಾಗಿದೆ. ಪೊಲೀಸ್ ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಕ್ರೀಡಾ ಕೋಟಾದಡಿಯಲ್ಲಿ ಪ್ರತ್ಯೇಕವಾದಂತಹ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ. ಇನ್ನು ಭಾರತೀಯ ಭೂಸೇನೆ ಇರ್ಬೋದು, ನೌಕಾಸೇನೆ ಇರ್ಬೋದು, ವಾಯುಸೇನೆ, ಇವೆಲ್ಲವುಗಳಲ್ಲಿ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ನೇರ ನೇಮಕಾತಿ ಅವಕಾಶವನ್ನು ಕಲ್ಪಿಸಲಾಗುತ್ತೆ. CISF, BSF, CRPF ಮತ್ತು ITBP ಪಡೆಗಳಲ್ಲಿ ಕ್ರೀಡಾಪಟುಗಳಿಗೆ ಉತ್ತಮ ಅವಕಾಶ ಇದೆ. ಇನ್ನು ಭಾರತೀಯ ರೈಲ್ವೆ ಇದೆಯಲ್ಲ, ಇದು ದೇಶದಲ್ಲೇ ಅತಿ ಹೆಚ್ಚು ಕ್ರೀಡಾಪಟುಗಳಿಗೆ ಉದ್ಯೋಗ ನೀಡುವಂತಹ ಸಂಸ್ಥೆಯಾಗಿದೆ. ರೈಲ್ವೆ ನೇಮಕಾತಿ ಮಂಡಳಿ RRB ಕ್ರೀಡಾಕೂಟದ ಅಡಿಯಲ್ಲಿ ಕ್ಲರ್ಕ್ ಇರ್ಬೋದು, ಟಿಕೆಟ್ ಕಲೆಕ್ಟರ್ ಇರ್ಬೋದು, ಹೀಗೆ ವಿವಿಧ ಹುದ್ದೆಗಳಿಗೆ ನಿಯಮಿತವಾಗಿ ಅರ್ಜಿಯನ್ನು ಆಹ್ವಾನಿಸ್ತಾ ಇರುತ್ತೆ.

ಕಲ್ಟ್ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಜಸ್ಕರಣ್ ಸಿಂಗ್ ಮತ್ತು ಪೃಥ್ವಿ ಭಟ್ ಅವರು ಹಾಡಿದ ಗೀತೆ, ಅನಿಲ್ ಕುಮಾರ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಎಂಟು ಗಂಟೆ 8:35 ಕೇಳ್ತಾ ಇದ್ರ 102.9 FM ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವು ಕ್ರೀಡೆಗಳು ಮತ್ತು ಉದ್ಯೋಗಾವಕಾಶ ಅನ್ನುವಂಥ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕ್ರೀಡಾಕೂಟದಡಿ ಉದ್ಯೋಗ ಪಡೆಯುವುದಕ್ಕೆ ಕೇವಲ ಕ್ರೀಡಾ ಸಾಧನೆ ಮಾತ್ರ ಅಲ್ಲದೆ ಹುದ್ದೆಗೆ ನಿಗದಿಪಡಿಸಿದಂತಹ ಕನಿಷ್ಠ ವಿದ್ಯಾರ್ಹತೆ ಇರಬೇಕಾಗತ್ತೆ. ಅದು SSLC ಇರ್ಬೋದು, PUC ಇರ್ಬೋದು, ಅಥವಾ ಪದವಿ ಇರ್ಬೋದು, ಹೀಗೆ ಕನಿಷ್ಠ ವಿದ್ಯಾರ್ಹತೆ ಇರಬೇಕಾಗತ್ತೆ. ಯಾರ್ಯಾರಿಗೆ ಉದ್ಯೋಗಗಳನ್ನು ನೀಡಲಾಗುತ್ತೆ ಅಂತ ನೋಡೋದಾದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ಸ್ ಇರ್ಬೋದು, ಏಷ್ಯನ್ ಗೇಮ್ಸ್ ಇರ್ಬೋದು, ಕಾಮನ್ವೆಲ್ತ್ ವಿಶ್ವ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸಿದವರು ಅಥವಾ ಪದಕ ಗೆದ್ದವರು, ರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ಗೇಮ್ಸ್ ಅಥವಾ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ಗಳಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿದವರು, ಅಂತರ ವಿಶ್ವವಿದ್ಯಾಲಯ ಮಟ್ಟ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದವರಿಗೆ ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿಯನ್ನು ಕಲ್ಪಿಸಲಾಗುತ್ತೆ. ಹೀಗಾಗಿ ಕ್ರೀಡಾಪಟುಗಳು ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ DYES ಹಾಗೂ ವಿವಿಧ ಇಲಾಖೆಗಳ ಅಧಿಕೃತ ವೆಬ್ಸೈಟ್ಗಳನ್ನು ನಿಯಮಿತವಾಗಿ ಪರಿಶೀಲಿಸ್ತಾನೆ ಇರಬೇಕು.

ಹರ್ಷಿಕ ದೇವನಾಥ್ ವಿಜಯ್ ಪ್ರಕಾಶ್ ಅವರು ಹಾಡಿದ ಗುರು ಶಿಷ್ಯರು ಚಿತ್ರದ ಹಾಡು ಪ್ರಸಾರ ಆಯಿತು. ಪುನೀತಾರಿ ಅವರು ಬರೆದ ಹಾಡು ಇದು. ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಈ ಹಾಡಿಗಿತ್ತು. ಭಾರತದ ಅತ್ಯುನ್ನತ ಕ್ರೀಡಾಪಟುಗಳು ಸ್ಪೋರ್ಟ್ಸ್ ಕೋಟಾದ ಮೂಲಕ ಉನ್ನತ ಆಡಳಿತಾತ್ಮಕ ಹುದ್ದೆಗಳಲ್ಲಿದ್ದಾರೆ. ಯಾರ್ಯಾರಿದ್ದಾರೆ ಅಂತ ನೋಡೋದಾದರೆ, MS ಧೋನಿ ಅವರು ಭಾರತ ತಂಡಕ್ಕೆ ವಿಶ್ವಕಪ್ ತಂದುಕೊಟ್ಟ ಮೇಲೆ ಅವರಿಗೆ ಆರಂಭದಲ್ಲಿ ಭಾರತೀಯ ರೈಲ್ವೆಯಲ್ಲಿ ಟಿಕೆಟ್ ಕಲೆಕ್ಟರ್ ಆಗಿ ಉದ್ಯೋಗ ಸಿಕ್ತು. ಆನಂತರ ಅವರ ಸಾಧನೆಯನ್ನು ಗೌರವಿಸಿ ಭಾರತೀಯ ಪ್ರಾದೇಶಿಕ ಸೇನೆ ಟೆರಿಟೋರಿಯಲ್ ಆರ್ಮಿ ಅವರಿಗೆ ಲೆಫ್ಟಿನೆಂಟ್ ಕರ್ನಲ್ ಗೌರವದ ಹುದ್ದೆಯನ್ನು ನೀಡಿತು. ಹಾಗೆ ಸಚಿನ್ ತೆಂಡೂಲ್ಕರ್ ಅವರು ಭಾರತೀಯ ವಾಯುಸೇನೆ ಇಲ್ಲಿ ಗ್ರೂಪ್ ಕ್ಯಾಪ್ಟನ್ ಗೌರವ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಹಾಗೆ ದಿಂಗ್ ಎಕ್ಸ್ಪ್ರೆಸ್ ಅಂತಲೇ ಪ್ರಸಿದ್ಧರಾಗಿರುವ ಅಸ್ಸಾಂನ ಯುವ ಓಟಗಾರ್ತಿ ವಿಶ್ವ ಅಥ್ಲೆಟಿಕ್ಸ್ನಲ್ಲಿ ಚಿನ್ನ ಗೆದ್ದಂತಹ ಅಸ್ಸಾಂ ಸರ್ಕಾರ ಹಿಮಾ ದಾಸ್ ಅವರನ್ನು DYSP ನೇಮಕ ಮಾಡಿತು. ಹಾಗೆ ಒಲಿಂಪಿಕ್ಸ್ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ ಅವರು ಭಾರತೀಯ ಭೂಸೇನೆಯಲ್ಲಿ ಸುಭೇದಾರ್ ಹುದ್ದೆಯಲ್ಲಿದ್ದಾರೆ. PV ಸಿಂಧು ಅವರು ಒಲಿಂಪಿಕ್ಸ್ನಲ್ಲಿ 2 ಪದಕವನ್ನು ಗೆದ್ದರು. ಅವರಿಗೆ ಆಂಧ್ರಪ್ರದೇಶ ಸರ್ಕಾರ ನೇರವಾಗಿ ಡೆಪ್ಯೂಟಿ ಕಲೆಕ್ಟರ್ ಗ್ರೂಪ್ A ಹುದ್ದೆಗೆ ನೇಮಕಾತಿ ಆದೇಶವನ್ನು ನೀಡಿ ಗೌರವಿಸಿದೆ.

0: ರವಿ ಬಸರೂರು ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ KGF ಚಾಪ್ಟರ್ 2 ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಈ ಹಾಡನ್ನು ಸಂಗಡಿಗರೊಂದಿಗೆ ಹಾಡಿದ್ದು ಸಂತೋಷ್ ವೆಂಕಿಯವರು. 8:45:12 ನೀವು ಕೇಳ್ತಾ ಇರೋದು ನಿಮ್ಮ ಮೆಚ್ಚಿನ 102.9 FM.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಹೌದು ಸ್ನೇಹಿತರೆ, ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ 102.9 FM. ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ, ಮಾತಾಡ್ತಾ ಇದ್ದೀವಿ ಕ್ರೀಡೆಗಳು ಮತ್ತು ಉದ್ಯೋಗ ಅವಕಾಶಗಳ ಬಗ್ಗೆ. ಕ್ರೀಡಾಕೂಟದಡಿ ಸರ್ಕಾರಿ ಅಥವಾ ಸಾರ್ವಜನಿಕ ವಲಯದಲ್ಲಿ ಉದ್ಯೋಗ ಪಡೆದವರಿಗೆ ಸಾಮಾನ್ಯ ನೌಕರರಿಗಿಂತ ಕೆಲವೊಂದು ವಿಶೇಷ ಸವಲತ್ತುಗಳಿರ್ತವೆ. ಉದಾಹರಣೆಗೆ ವಿಶೇಷ ಕರ್ತವ್ಯ ರಜೆ ಅಂತ ಇರುತ್ತೆ, ಸ್ಪೆಷಲ್ ಕ್ಯಾಶುವಲ್ ಲೀವ್. ಇದು ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳಲ್ಲಿ ಭಾಗವಹಿಸುವಾಗ ಅಥವಾ ಅದಕ್ಕಾಗಿ ತರಬೇತಿ ಶಿಬಿರಗಳಲ್ಲಿ ಇರುವಾಗ ಇಲಾಖೆಯು ಇವರನ್ನು ಕಡ್ಡಾಯ ಕರ್ತವ್ಯದ ಮೇಲಿದ್ದಾರೆ, ಆನ್ ಡ್ಯೂಟಿ ಅಂತ ಪರಿಗಣಿಸಿ ಪೂರ್ಣ ವೇತನವನ್ನು ನೀಡುತ್ತೆ. ಇನ್ನು ಔಟ್ ಆಫ್ ಟರ್ನ್ ಪ್ರಮೋಷನ್ ಅಂತ ಒಂದಿದೆ, ಕೆಲಸಕ್ಕೆ ಸೇರಿದ ನಂತರ ಇಲಾಖೆಯನ್ನು ಪ್ರತಿನಿಧಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಪದಕ ಗೆದ್ದರೆ ಅಥವಾ ದೇಶವನ್ನು ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದರೆ ಯಾವುದೇ ಇಲಾಖಾ ಪರೀಕ್ಷೆ ಅಥವಾ ಹಿರಿತನದ ಅಗತ್ಯ ಇಲ್ಲದೆ ನೇರವಾಗಿ ಮುಂದಿನ ಉನ್ನತ ಹುದ್ದೆಗೆ ಬಡ್ತಿ ನೀಡಲಾಗುತ್ತೆ.

ವಿಹರಿಕೃಷ್ಣ ಅವರು ಸಂಗೀತ ನೀಡಿದ ಪ್ರೇಮ್ ಅಡ್ಡ ಚಿತ್ರದ ಹಾಡು ಪ್ರಸಾರ ಆಯಿತು. ಸೋನು ನಿಗಮ್ ಮತ್ತು ಶ್ರೇಯ ಘೋಷಲ್ ಅವರ ಧ್ವನಿಗಳಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ ಇದಾಗಿತ್ತು. ಕ್ರೀಡಾಪಟುಗಳಿಗೆ ಇರುವ ವಿಶೇಷ ಉದ್ಯೋಗ ಭದ್ರತಾ ನಿಯಮಗಳನ್ನು ನೋಡೋದಾದರೆ ಸರ್ಕಾರ ಮತ್ತು ಕಾರ್ಪೊರೇಟ್ ವಲಯದಲ್ಲಿ ಕೆಲವೊಂದು ವಿಶೇಷ ನಿಯಮಗಳಿರುತ್ತೆ. ಉದಾಹರಣೆಗೆ ಗಾಯದ ಅವಧಿಯ ಭದ್ರತೆ, ಅಂದರೆ ಕ್ರೀಡಾಕೋಟದಡಿ ಉದ್ಯೋಗ ಪಡೆದ ಆಟಗಾರರು ಇಲಾಖೆಯ ಪರವಾಗಿ ಆಡುವಾಗ ಗಾಯಗೊಂಡು ಕ್ರೀಡೆಯಿಂದ ದೂರ ಉಳಿದರೂ ಅವರ ಉದ್ಯೋಗಕ್ಕೆ ಯಾವುದೇ ರೀತಿಯ ಧಕ್ಕೆ ಬರೋದಿಲ್ಲ. ಅವರಿಗೆ ಪೂರ್ಣ ವೇತನ ಜೊತೆಗೆ ಉಚಿತ ವೈದ್ಯಕೀಯ ಸೌಲಭ್ಯವನ್ನು ಇಲಾಖೆಯೇ ಭರಿಸುತ್ತೆ. ಇನ್ನು ಮರುತರಬೇತಿ ಹಾಗೂ ಪರ್ಯಾಯ ಹುದ್ದೆ, ವಯಸ್ಸಿನ ಕಾರಣದಿಂದ ಆಟವನ್ನು ಮುಂದುವರಿಸುವುದಕ್ಕೆ ಸಾಧ್ಯವಾಗದೇ ಇದ್ದಾಗ ಅವರಿಗೆ ಕಚೇರಿಯ ಆಡಳಿತಾತ್ಮಕ ಕೆಲಸಗಳ ತರಬೇತಿಯನ್ನು ನೀಡಿ ಕಾಯಂ ನೌಕರರಾಗಿ ಅವರನ್ನು ಮುಂದುವರಿಸಲಾಗುತ್ತೆ.

ಇನ್ನು ಮುಂದೆ ಕಾರ್ಯಕ್ರಮ ಹಿಂದಿ ಮೆಲೋಡೀಸ್. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ರಾತ್ರಿ 10 ಗಂಟೆಯವರೆಗೆ ಇಂಪಾದ ಹಿಂದಿ ಹಾಡುಗಳು ನಿಮಗಾಗಿ. ಕಾರ್ಯಕ್ರಮದ ಮೊದಲಿಗೆ ಅಂಧಿಯಾನ್ ಚಿತ್ರದ ಹಾಡನ್ನು ಕೇಳೋಣ. ಅನುರಾಧ ಪೌದ್ವಾಲ್ ಮತ್ತು ಮನ್ಹರ್ ಉದ್ದಾಸ್ ಅವರು ಹಾಡಿರುವ ಈ ಹಾಡನ್ನು ಬರೆದವರು ಅಂಜಾನ್, ಸಂಗೀತ ನೀಡಿದ್ದಾರೆ ಬಪ್ಪಿಲ್ ಹರಿ.

ಜೋ ಜೀತಾ ವಹಿ ಸಿಕಂದರ್ ಚಿತ್ರದ ಹಾಡು ಮೂಡಿ ಬಂತು. ಉದಿತ್ ನಾರಾಯಣ್ ಮತ್ತು ವಿಜಯತ ಪಂಡಿತ್ ಅವರ ಧ್ವನಿಗಳಲ್ಲಿ ಮಜ್ರು ಅವರ ರಚನೆಗೆ ಜತಿನ್ ಲಲಿತ್ ಅವರ ಸಂಗೀತವಿತ್ತು. ಈಗ ದಿಲ್ ಹೇ ಕೆ ಮಾನ್ತಾ ಹೇ ಚಿತ್ರದ ಶೀರ್ಷಿಕೆ ಹಾಡನ್ನು ಕೇಳಿ. ಅನುರಾಧ ಪೌದ್ವಾಲ್ ಅವರು ಹಾಡಿರುವ ಗೀತೆ ಇದು. ಫೈಜ್ ಅನ್ವರ್ ಅವರ ರಚನೆಗೆ ನದೀಮ್ ಶ್ರವಣ್ ಅವರ ಸಂಗೀತವಿದೆ. ದಿಲ್ ಹೇ ಕೆ ಮಾನ್ತಾ ನಹೀ.

ನೀವು ಕೇಳಿದ ಗೀತೆ ದಿವಾನ ಚಿತ್ರದಾಗಿತ್ತು. ಕುಮಾರ್ ಸಾನು, ಅಲ್ಕಾ ಯಜ್ಞಿಕ್ ಮತ್ತು ಸಂಗಡಿಗರು ಹಾಡಿದ ಗೀತೆಗೆ ಸಮೀರ್ ಅವರ ರಚನೆ ಮತ್ತು ನದೀಮ್ ಶ್ರವಣ್ ಅವರ ಸಂಗೀತವಿತ್ತು. 9:45:30 ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂಪಾದ ಹಾಡುಗಳನ್ನು ನೀವು ಕೇಳ್ತಾ ಇದ್ದೀರಾ. ಮೈನೆ ಪ್ಯಾರ್ ಕಿಯಾ ಚಿತ್ರದ ಒಂದು ಹಾಡನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ ಈ ಹಾಡು ಮೂಡಿ ಬರ್ತಾ ಇದೆ. ಅಸದ್ ಭೋಪಾಲಿ ಅವರ ರಚನೆಗೆ ರಾಮ್ ಲಕ್ಷ್ಮಣ್ ಅವರ ಸಂಗೀತವಿದೆ.

ಪ್ರಸರವಾದ ಹಿಂದಿ ಹಾಡುಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಸ್ ರಾಜು ಅವರು ಚಿಕ್ಕಅಂಕನಹಳ್ಳಿಯಿಂದ, ನಾಗರತ್ನ ಅವರು ರಾಜಾಜಿನಗರದಿಂದ, ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಕೆಂಪರಾಜು ಮಾರಸಂದ್ರ ತುರುವೇಕೆರೆ ತುಮಕೂರಿನಿಂದ, ಹಾಗೆ ನಿರ್ಮಲ ಅವರು ಗುರುಗುಂಟೆ ಪಾಳ್ಯದಿಂದ,

ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ, ಇಲ್ಲಿಂದ ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ವೇದಾವತಿ ಶಿವಶಂಕರ್ ಆನೇಕಲ್ನಿಂದ ಸಂದೇಶವನ್ನು ರವಾನಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಮೇಘನ ಆಚಾರ್ ಬೆಂಗಳೂರು ಆನೇಕಲ್ ಜಿಗಣಿಯಿಂದ, ಮಾದನ ಹಿಪ್ಪರಗಿಯ ಶಿವಲಿಂಗಪ್ಪ ಭತ್ರೆ ಮತ್ತು ಸ್ನೇಹಿತರ ಸಂದೇಶ ಕೂಡ ಬಂದಿದೆ. ಈಗ ಸೋಲ್ಜರ್ ಚಿತ್ರದ ಹಾಡನ್ನು ಕೇಳೋಣ. ಸಮೀರ್ ಅವರ ರಚನೆಗೆ ಅನು ಮಲ್ಲಿಕ್ ಅವರ ಸಂಗೀತವಿದೆ, ಹಾಡಿದ್ದಾರೆ ಸೋನು ನಿಗಮ್.

ಬಾಗಲಕೋಟೆ ಜಿಲ್ಲೆ ಬನ್ನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ ಗುಮ್ಮಟ್ಟಿಯವರ ಸಂದೇಶ ಕೂಡ ಬಂದಿದೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು. ಇಲ್ಲಿಂದ ಸುಜಾತ ಆರ್ ಗಣೇಶ್ ಅವರು ರಾಜಾಜಿನಗರದಿಂದ. ಅಥಣಿ ತಾಲೂಕು ಅಥಣಿಯಿಂದ ಚಂದ್ರಕಾಂತ್ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಅನುಷಾ ಅವರ ಸಂದೇಶ ಕೂಡ ಬಂದಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರೀಯ ಗುರಿಗಳನ್ನು ತಲುಪಲು ವಿವಿಧ ವೈಯಕ್ತಿಕ ಹಾಗೂ ಸಾಂಸ್ಕೃತಿಕ ಸಾಮರ್ಥ್ಯಗಳ ಒಕ್ಕೂಟ ಅಗತ್ಯವಿದ್ದು, ಎಲ್ಲಾ ಸಂಸ್ಥೆಗಳು ಮತ್ತು ವೃತ್ತಿಪರರು ತಮ್ಮ ಪರಿಣಿತಿಯನ್ನು ದೇಶದ ಪ್ರಗತಿಗೆ ಧಾರೆ ಎರೆಯಬೇಕು ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ನವದೆಹಲಿಯಲ್ಲಿಂದು ಹೇಳಿದ್ದಾರೆ. ಕೇಂದ್ರ ಬಂದರು, ಹಡಗು ಸಾರಿಗೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರು ಇಂದು ಉತ್ತರ ಪ್ರದೇಶದ ದಾದ್ರಿಯಲ್ಲಿ ಜಾಗತಿಕ ಹಡಗು ಸಾರಿಗೆ ಸಂಸ್ಥೆ ಎಪಿ ಮೊಲ್ಲರ್ ಮೋರ್ಸ್ಗಾಗಿ ಭಾರತದಲ್ಲೇ ತಯಾರಿಸಲಾದ ಮೊದಲ ರಫ್ತು ಆಮದು ಸಾಗಣೆ ಕಂಟೇನರ್ ಅನ್ನು ಅನಾವರಣಗೊಳಿಸಿದರು. ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಡಿಪಿಐಐಟಿ ಫಿಕ್ಕಿ ಮರ್ಸಿಡಿಸ್ ಬೆಂಜ್ ಭಾರತ ಇನ್ನೋವೇಷನ್ ಆಂಡ್ ಬಿಸ್ನೆಸ್ ಐಡಿಯಾಸ್ ಚಾಲೆಂಜ್ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ್ದ ವರ್ಚುವಲ್ ಸಂವಾದದಲ್ಲಿ ಭಾಗವಹಿಸಿತು. ಭಾರತೀಯ ನವೋದ್ಯಮವನ್ನು ಗುರುತಿಸಿ ಬೆಂಬಲಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಎಸ್ಐಆರ್ ಪ್ರಕ್ರಿಯೆ ನಿಯಮ ಪ್ರಕಾರ ನಡೆಯುತ್ತಿಲ್ಲ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನಲ್ಲಿಂದು ಆರೋಪಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತೊಂದು ಸಮಾನಾಂತರ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಿಸಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯಾದ್ಯಂತ ಜುಲೈ 1ರಿಂದ ಆರಂಭಗೊಂಡಿರುವ ಗೃಹಜ್ಯೋತಿ ಯೋಜನೆಯ ಮಾಹಿತಿ ಸಂಗ್ರಹಕ್ಕೆ ಸಂಬಂಧಿಸಿದಂತೆ ಫಲಾನುಭವಿಯ ಪ್ರವರ್ಗ ಕುರಿತು ಕೇಳಿರುವ ಮಾಹಿತಿ ಕಡ್ಡಾಯವಲ್ಲ ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರೇಸ್ಕೋರ್ಸ್ ರಸ್ತೆಯ ಶಕ್ತಿ ಭವನದಲ್ಲಿ ಇಂದು ಇಂಧನ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಇಂಧನ ಸಚಿವ ಕೆಜೆ ಜಾರ್ಜ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಗೌರವ್ ಗುಪ್ತಾ, ರಿತೇಶ್ ಕುಮಾರ್ ಸಿಂಗ್ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಟೆಕ್ಸಾಸ್ನ ಅರ್ಲಿಂಗ್ಟನ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಇಂದು ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇನ್ನು ಮುಂದೆ ಕಾರ್ಯಕ್ರಮ ಪ್ರೇಮ ನಿನಾದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಮುಸ್ಸಂಜೆ ಮಾತು ಚಿತ್ರದ ಹಾಡು ಪ್ರಸಾರವಾಗ್ತಾ ಇದೆ. ರಾಮನಾರಾಯಣ್ ಅವರ ರಚನೆಗೆ ವಿ ಶ್ರೀಧರ್ ಅವರ

ರಾಜೇಶ್ ಕೃಷ್ಣನ್, ರಮೇಶ್ ಚಂದ್ರ ಸಂಗೀತ ಕಟ್ಟಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಅಮೆರಿಕ ಅಮೆರಿಕ ಚಿತ್ರದ ಹಾಡು ಮೂಡಿಬಂತು. ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ರಚನೆಗೆ ಮನೋಮೂರ್ತಿ ಅವರ ಸಂಗೀತವಿತ್ತು ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಇನ್ನು ಮುಂದೆ ಸೋನು ನಿಗಮ್ ಅವರು ಹಾಡಿರುವ ಆಕ್ಸಿಡೆಂಟ್ ಚಿತ್ರದ ಹಾಡನ್ನು ಕೇಳಿ. ರಿಕ್ಕಿ ಕೇಜ್ ಅವರ ಸಂಗೀತವಿರುವ ಈ ಹಾಡನ್ನು ಬರೆದವರು ಬಿ ಆರ್ ಲಕ್ಷ್ಮಣ ರಾವ್.

ಪೂಜ್ಯ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಈಗ ಪ್ರಸಾರವ ಆಗುವಂತಹ ಹಾಡು ಗಜಪತಿ ಗರ್ವಭಂಗ ಚಿತ್ರದ್ದು. ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಂಜುಳಾ ಅವರು ಹಾಡಿರುವ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಗೀತೆಯ ರಚನೆ ಚಿ ಉದಯಶಂಕರ್ ಅವರದ್ದು.

ದುನಿಯ ಚಿತ್ರದ ಇಂಪಾದ ಹಾಡು ಪ್ರಸಾರ ಆಯಿತು. ನಿಮ್ಮ ಮೆಚ್ಚಿನ 102.9 FM ನಲ್ಲಿ ಹಾಡಿದವರು ನಂದಿತಾ ಮತ್ತು ರಾಜೇಶ್ ಕೃಷ್ಣನ್. ವಿ ಮನೋಹರ್ ಅವರು ಸಂಗೀತ ನೀಡಿದ ಈ ಹಾಡನ್ನು ಬರೆದವರು ವಿ ನಾಗೇಂದ್ರ ಪ್ರಸಾದ್. ಈಗ ಪ್ರಸಾರ ಆಗುವಂಥ ಹಾಡು ನಂಜುಂಡಿ ಕಲ್ಯಾಣ ಚಿತ್ರದ್ದು. ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವ ಹಾಡನ್ನು ಹಾಡಿದವರು ರಾಘವೇಂದ್ರ ರಾಜ್ಕುಮಾರ್, ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರು. ಚಿ ಉದಯಶಂಕರ್ ಅವರು ಬರೆದ ಹಾಡು ಇದು.

ಪಿಬಿಸಿ ನಿವಾಸ್ ಅವರ ಕಂಠಸಿರಿಯಲ್ಲಿ ಮೂಡಿಬಂತು ನ್ಯಾಯವೇ ದೇವರು ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. 10:46 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳೊಂದಿಗೆ ನಾವು ಸಾಕ್ತಾ ಇದ್ವಿ. ಸಾಕಷ್ಟು ಜನ ನಮ್ಮ ಪ್ರೀತಿಯ ಕೇಳುಗರು ಕಾರ್ಯಕ್ರಮವನ್ನು ಕೇಳ್ತಾ ಸಂದೇಶ ರವಾನಿಸುತ್ತಿದ್ದಾರೆ. ಈಗ ಪ್ರಸಾರ ಆಗುವಂತ ಹಾಡು ಚಲಿಸುವ ಮೋಡಗಳು ಚಿತ್ರದ್ದು. ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಈ ಗೀತೆಯನ್ನು ಬರೆದವರು ಜಿ ಉದಯಶಂಕರ್, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನ್.

ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಅವರು ಹಾಡಿದ ಎರಡು ಕನಸು ಚಿತ್ರದ ಹಾಡು ಮೂಡಿಬಂತು. ಜಿ ಉದಯಶಂಕರ್ ಅವರು ಬರೆದ ಈ ಹಾಡಿಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಈ ಹಾಡಿನೊಂದಿಗೆ ಇವತ್ತಿನ ಪ್ರೇಮ ದಿನದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳು.

ಕಾರ್ಪೊರೇಷನ್ ಮುಖ್ಯ ವಿಜ್ಞಾನಿ ಹಾಗೂ ಸಹ ಸಂಸ್ಥಾಪಕರಾದ ಶ್ರೀಧರ್ ವೇಂಬು ಮತ್ತು ಟೆನ್ಸೆಮಿ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅನಂತನ್ ಅಯ್ಯಸ್ವಾಮಿ ಅವರನ್ನು ಭೇಟಿ ಮಾಡಿದರು. ಶಿಕ್ಷಣ ಮತ್ತು ಗ್ರಾಮೀಣ ಪರಿವರ್ತನೆಗೆ ತಂತ್ರಜ್ಞಾನ ಹಾಗೂ ನವೋದ್ಯಮವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಕುರಿತು ಈ ಭೇಟಿಯಲ್ಲಿ ಸಮಗ್ರ ಚರ್ಚೆ ನಡೆಯಿತು ಎಂದು ಉಪರಾಷ್ಟಪತಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕರ್ನಾಟಕದ ಬೆಂಗಳೂರಿನ ಐಟಿ ಕಂಪನಿಯೊಂದರ ಶಿಶುಪಾಲನಾ ಕೇಂದ್ರದಲ್ಲಿ ದಾದಿಯರು ಪುಟ್ಟ ಮಕ್ಕಳೊಂದಿಗೆ ಅಮಾನವೀಯವಾಗಿ ವರ್ತಿಸಿದ್ದಾರೆ ಎಂಬ ವರದಿಗಳ ಕುರಿತು ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಹಾಗೂ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ನೋಟಿಸ್ ಜಾರಿಗೊಳಿಸಿದೆ. ಮಾಧ್ಯಮ ವರದಿಗಳನ್ನು ಸ್ವಯಂ ಪ್ರೇರಿತವಾಗಿ ಪರಿಗಣಿಸಿರುವ ಆಯೋಗವು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ವಾರಗಳೊಳಗೆ ಸಮಗ್ರ ವರದಿ ಸಲ್ಲಿಸುವಂತೆ ಸೂಚಿಸಿದೆ. ದೇಶಾದ್ಯಂತ ಜಲ ಸಂರಕ್ಷಣೆ ಹಾಗೂ ನಿರ್ವಹಣೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರನ್ನು ಗುರುತಿಸಲು ಕೇಂದ್ರ ಜಲಶಕ್ತಿ ಸಚಿವಾಲಯವು 7ನೇ ರಾಷ್ಟೀಯ ಜಲ ಪ್ರಶಸ್ತಿಗಳನ್ನು ಘೋಷಿಸಿದೆ. ಗೃಹ ಸಚಿವಾಲಯದ ರಾಷ್ಟೀಯ ಪುರಸ್ಕಾರ ಪೋರ್ಟಲ್ www.awards.gov.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು ಮುಂದಿನ ತಿಂಗಳ 28 ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿದೆ. ಬೆಂಗಳೂರು ನಗರದ ಅಭಿವೃದ್ಧಿ ಹಾಗೂ ನಾಗರಿಕರಿಗೆ ಗುಣಮಟ್ಟದ ಸೇವೆ ಒದಗಿಸುವ ದೃಷ್ಟಿಯಿಂದ ಎಲ್ಲಾ ಇಲಾಖೆಗಳು ಪರಸ್ಪರ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಿ ನಗರದಲ್ಲಿ ವ್ಯವಸ್ಥಿತ ಬದಲಾವಣೆ ತರಬೇಕು ಎಂದು ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರು ಹಾಗೂ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಕೃಷ್ಣ ಭೈರೇಗೌಡ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಶಾನ್ಯ ರಾಜ್ಯವಾದ ನಾಗಾಲ್ಯಾಂಡ್ನ ದಿಮಾಪುರದಲ್ಲಿ ರಾಜ್ಯದ ಮೊದಲ ಯುಐಡಿಎಐ ಆಧಾರ್ ಸೇವಾ ಕೇಂದ್ರ ಆರಂಭಿಸಲಾಗಿದೆ. ಪುರಾಣ ಬಜಾರ್ದಲ್ಲಿ ಬುಡಕಟ್ಟು ವ್ಯವಹಾರಗಳು ಮತ್ತು ಚುನಾವಣಾ ಇಲಾಖೆಯ ಸಲಹೆಗಾರ ಹೆಚ್ ತೋವಿಹೋತೋ ಐಎಮಿ ಉದ್ಘಾಟಿಸಿದರು. ಟೆಲಿವಿಷನ್ ರೇಟಿಂಗ್ ಪಾಲಿಸಿ 2026 ಅಡಿಯಲ್ಲಿ ತನ್ನ ಪರವಾನಗಿ ನವೀಕರಣಗೊಳ್ಳುವವರೆಗೆ ಸುದ್ದಿ ಮತ್ತು ಸುದ್ದಿರಹಿತ ಎರಡು ವಿಭಾಗಗಳ ಟೆಲಿವಿಷನ್ ರೇಟಿಂಗ್ ಟಿಆರ್ಪಿಗಳನ್ನು ಪ್ರಕಟಿಸುವುದನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸುವಂತೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಬಿಎಆರ್ಸಿ ಬಾರ್ಕ್ ಸಂಸ್ಥೆಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ನಿರ್ದೇಶನ ನೀಡಿದೆ. ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯಲ್ಲಿ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಅಮೆರಿಕದ ಜೆಸ್ಸಿಕಾ ಪಿಗುಲಾ ಮತ್ತು ಜಪಾನ್ನ ನಾವೋಮಿ ಒಸಾಕಾ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. ನಾಳೆ ಬೆಳಿಗ್ಗೆ 6 ಗಂಟೆಗೆ ಶುಭರಾತ್ರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಕ್ಕೆ ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ. ಜೈ ಹಿಂದ್.